0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಸಮಯ ಆಗ್ತಾ ಇದೆ 6:02:16. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ. ಇಂದಿನ ಎಲ್ಲ ಬೆಳಗಿನ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಸಮಯ ಆಗ್ತಾ ಇದೆ 6:04:52. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿಬರಲಿದೆ.
2: ಗುಡ್ ಮಾರ್ನಿಂಗ್, ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಸಾಯಿರಾಮ್ ಮುಜ್ತಬಾ. ದ ನೇಷನ್ ಸೆಲೆಬ್ರೇಟ್

ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಎಫ್ಎಂ ರೇನ್ಬೋ. ಸಮಯ ಆಗ್ತಾ ಇದೆ 6:11. ಇನ್ನು ಭಕ್ತಿಗೀತೆಗಳನ್ನು ಕೇಳುವಂತಹ ಸಮಯವಿದು. ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ನಾದಾರ್ಚನೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಮೊದಲಿಗೆ ವಿನಾಯಕನ ಸ್ತುತಿಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಇಂದಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ಯಾವುದೇ ರೀತಿಯ ವಿಘ್ನಗಳು ಬರದೇ ಇಲ್ಲಿ ಅನ್ನೋ ಒಂದು ಕಾರಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಮುಡಿ ಬರ್ತಾ ಇದೆ ಶರಣು ಸಿದ್ಧಿ ವಿನಾಯಕ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಸಮಯ ಆಗ್ತಾ ಇದೆ 6:15 ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ

ಬಿಲು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ, ಭಕ್ತಿ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಯಾವುದೇ ಒಂದು ಊರಿನ ದೊಡ್ಡ ದೇವಸ್ಥಾನಕ್ಕೆ ಹೋದಾಗ ಮೊದಲು ನಮ್ಮ ಕಣ್ಣಿಗೆ ಬೀಳೋದು ಅಲ್ಲಿನ ಮುಗಿಲೆತ್ತರದ ಸುಂದರವಾದಂತಹ ದೇವಾಲಯದ ಗೋಪುರ. ಊರ ಹೊರಗಿನಿಂದ ನೋಡಿದ್ರೂ ಸಹ ಆ ಗೋಪುರಗಳು ನಮಗೆ ಸ್ಪಷ್ಟವಾಗಿ ಹಾಗೆ ಭವ್ಯವಾಗಿ ಕಾಣಿಸುತ್ತವೆ ಅಲ್ವಾ? ಆದರೆ ಹಿಂದಿನ ಕಾಲದ ರಾಜರು ಮತ್ತು ಶಿಲ್ಪಿಗಳು ಇಷ್ಟೊಂದು ಎತ್ತರದ ಗೋಪುರಗಳನ್ನು ಯಾಕೆ ಕಟ್ಟಿಸ್ತಾ ಇದ್ರು ಅಂತ ಹೇಳಿ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇದು ಕೇವಲ ಸೌಂದರ್ಯಕ್ಕಾಗಿ ಮಾತ್ರ ಅಲ್ಲ, ಇದರ ಹಿಂದೆ ಭಕ್ತಿ ಇದೆ, ಕಲೆ ಇದೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಅದ್ಭುತವಾದಂತಹ ವಿಜ್ಞಾನವಿದೆ. ಹಾಗಾದರೆ ಏನು ಆ ವಿಜ್ಞಾನ? ಇಷ್ಟು ಎತ್ತರದ ಗೋಪುರಗಳ ನಿರ್ಮಾಣಕ್ಕೆ ಕಾರಣವೇನು? ಅದರ ಕುರಿತು ಮುಂದೆ ಹೇಳ್ತೀವಿ. ಕೇಳ್ತಾರಿ, ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ವಿದ್ಯಾಭೂಷಣ ಅವರ ದನಿಯಲ್ಲಿ ಸೊಗಸಾದಂತಹ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ, 6:26 ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ದೇವಾಲಯಗಳಿಗೆ ಅಷ್ಟು ಎತ್ತರವಾದಂತಹ ಗೋಪುರಗಳನ್ನು ಯಾಕೆ ನಿರ್ಮಾಣ ಮಾಡಿದ್ರು ಮತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ, ಈ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ನಮ್ಮ ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಏನು ಅಂತ ಹೇಳಿದರೆ, ಗೋಪುರ ದರ್ಶನಂ ಪಾಪನಾಶನಂ ಅಂತ ಹೇಳಿ. ಅಂದರೆ ಕೆಲವೊಮ್ಮೆ ನಮಗೆ ಕೆಲಸದ ಒತ್ತಡದಿಂದ ಅಥವಾ ಅತಿಯಾದ ಜನದಟ್ಟಣೆಯಿಂದ ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಸಾಧ್ಯವಾಗದೆ ಇದ್ದಾಗ, ಅಂತಹ ಸಮಯದಲ್ಲಿ ದೂರದಿಂದಲೇ ಆ ಎತ್ತರದ ಗೋಪುರವನ್ನು ಭಕ್ತಿಯಿಂದ ಕೈಮುಗಿದು ನೋಡಿದ್ರೆ ದೇವಸ್ಥಾನದ ಒಳಗೆ ಹೋದಷ್ಟೇ ಪುಣ್ಯ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಾವು ದಿನನಿತ್ಯದ ನೂರಾರು ಚಿಂತೆಗಳಲ್ಲಿ ಮುಳುಗಿರುವಾಗ ಆಕಾಶದ ಕಡೆ ಮುಖ ಮಾಡಿ ನಿಂತಿರುವಂತಹ ಆ ಗೋಪುರವನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸು ಹಗುರವಾಗುತ್ತೆ ಅಂತ ಹೇಳ್ತಾರೆ. ಇದು ನಮಗೆ ಒಳ್ಳೆಯ ಆಲೋಚನೆಗಳನ್ನು ಮಾಡೋದಕ್ಕೆ, ಜೊತೆಗೆ ದೇವರನ್ನು ನೆನೆಯೋದಕ್ಕೆ ಒಂದು ಸುಲಭವಾದಂತಹ ದಾರಿ ಅಂತ ಹೇಳ್ಬೋದು. ಇದು ಒಂದು ಮಾರ್ಗವಾದರೆ ಮತ್ತೆರಡು ಆಲೋಚನೆಗಳಿವೆ. ಯಾಕಾಗಿ ಈ ಒಂದು ಗೋಪುರವನ್ನು, ಇಷ್ಟು ಎತ್ತರವಾದಂತಹ ಗೋಪುರವನ್ನು ನಿರ್ಮಾಣ ಮಾಡ್ತಾ ಇದ್ರು ಅಂತ ಹೇಳಿ ಆ ಕುರಿತು ಕಲಾತ್ಮಕವಾಗಿ ಹಾಗೆ ವಿಜ್ಞಾನದ ದೃಷ್ಟಿಯಿಂದ ಮುಂದೆ ನಾವು ಹೇಳ್ತೀವಿ ಯಾಕಾಗಿ ಗೋಪುರವನ್ನು ನಿರ್ಮಾಣ ಮಾಡ್ತಿದ್ರು ಅಂತ ಹೇಳಿ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 6:33 ಸ್ನೇಹಿತರೆ. ಸ್ನೇಹಿತರೆ, ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಹಾಗೆ ದೇವಾಲಯಗಳಿಗೆ ಅತಿ ಎತ್ತರವಾದಂತಹ ಗೋಪುರಗಳನ್ನು ಯಾಕೆ ನಿರ್ಮಾಣ ಮಾಡ್ತಿದ್ರು, ಈ ಕುರಿತು ನಮ್ಮೊಂದೊಂದಷ್ಟು ಮಾತು ಸಾಗ್ತಾ ಇತ್ತು. ಗೋಪುರ ದರ್ಶನಂ ಪಾಪನಾಶನಂ ಅಂತ ಹೇಳಿದ್ದಾರೆ ನಮ್ಮ ಹಿರಿಯರು. ಗೋಪುರ ದರ್ಶನದಿಂದಲೇ ನಾವು ಮಾಡಿರುವಂತಹ ಹಲವು ಪಾಪಗಳು ತೊಳೆದು ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಗೋಪುರಗಳನ್ನು ಹತ್ತಿರದಿಂದ ನೋಡಿದಾಗ ಅವುಗಳ ಮೇಲೆ ನೂರಾರು ಸುಂದರವಾದಂತಹ ಕಲ್ಲಿನ ಗೊಂಬೆಗಳು ಮತ್ತು ಮೂರ್ತಿಗಳು ಇರೋದನ್ನು ನಾವು ಕಾಣಬಹುದು. ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಪುಸ್ತಕ ಓದೋದಕ್ಕೆ ಬರ್ತಾ ಇರಲಿಲ್ಲ. ಅಂತಹ ಜನರಿಗೆ ರಾಮಾಯಣ, ಮಹಾಭಾರತ ಮತ್ತು ನಮ್ಮ ಸಂಸ್ಕೃತಿಯ ಕಥೆಗಳನ್ನು ತಿಳಿಸೋದಕ್ಕೆ ಶಿಲ್ಪಿಗಳು ಈ ಮೂರ್ತಿಗಳನ್ನು ಕೆತ್ತಿತಾ ಇದ್ರು. ಗೋಪುರವನ್ನು ನೋಡ್ತಾ ನಿಂತರೆ ನಮಗೆ ಸಂಪೂರ್ಣ ಪುರಾಣ ಕಥೆಗಳು ಕಣ್ಮುಂದೆ ಬಂದು ನಿಲ್ತಾ ಇದ್ವು. ನಮ್ಮ ನಾಡಿನ ಹಳೆಯ ಇತಿಹಾಸ ಮತ್ತು ಕಲೆ ಮುಂದಿನ ಪೀಳಿಗೆಗೂ ತಲುಪಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಗೋಪುರಗಳನ್ನು ಇಷ್ಟು ದೊಡ್ಡಾಗಿ ಇಷ್ಟು ಎತ್ತರವಾಗಿ ನಿರ್ಮಾಣ ಮಾಡ್ತಿದ್ರು ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ವಿದ್ಯಾಭೂಷಣ ಅವರ ದನಿಯಲ್ಲಿ ಮೂಡಿ ಬರ್ತಾ ಇದೆ ಕೇಳ್ತಾರೆ. ಇದು 101.3 ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆ ಇದ್ದೀನಿ ತೇಜಸ್ವಿನಿ.

ಆಲಯಗಳಿಗೆ ಅಷ್ಟು ಎತ್ತರವಾದಂತಹ ಗೋಪುರವನ್ನು ಯಾಕೆ ನಿರ್ಮಾಣ ಮಾಡ್ತಿದ್ರು ಅನ್ನೋದರ ಹಿಂದೆ ಒಂದು ವೈಜ್ಞಾನಿಕತೆ ಇದೆ. ಏನು ಅಂತ ಹೇಳಿದ್ರೆ, ಗೋಪುರ ಕಟ್ಟೋದು ಕೇವಲ ಭಕ್ತಿಗಷ್ಟೇ ಅಲ್ಲ, ಅದು ಕಲೆಗಷ್ಟೂ ಅಲ್ಲ, ವಿಜ್ಞಾನವೂ ಸಹ ಅಡಗಿದೆ ಅದರಲ್ಲಿ. ಗೋಪುರದ ತುದಿಯಲ್ಲಿ ಸಾಮಾನ್ಯವಾಗಿ ತಾಮ್ರ ಅಥವಾ ಹಿತ್ತಾಳಿಯ ದೊಡ್ಡ ಕಲಶಗಳನ್ನು ಇಟ್ಟಿರ್ತಾರೆ. ನೀವು ಅದನ್ನು ಗಮನಿಸಿರಬಹುದು. ಮಳೆಗಾಲದಲ್ಲಿ ಆಕಾಶದಿಂದ ಪ್ರಬಲವಾದಂತಹ ಸಿಡಿಲು ಅಥವಾ ಮಿಂಚು ಬಡ್ದಾಗ ಆ ಕಲಶಗಳು ಆ ವಿದ್ಯುತ್ತನ್ನು ಹೀರ್ಕೊಂಡು ಊರಿಗೆ ಯಾವುದೇ ಹಾನಿಯಾಗದೆ ಇರೋ ರೀತಿ ಭೂಮಿಗೆ ಬಿಡುತ್ತವಂತೆ. ಅಂದರೆ ಇವು ಇಂದಿನ ಮಿಂಚು ನಿರೋಧಕ ರೀತಿಯಲ್ಲಿ ಕೆಲಸ ಮಾಡುತ್ತವೆ. ಅಷ್ಟೇ ಅಲ್ಲದೆ ಹಳೆಯ ಕಾಲದಲ್ಲಿ ದಾರಿ ತಿಳಿಯದಂತಹ ಪ್ರಯಾಣಿಕರಿಗೆ ಇವು ದಿಕ್ಕು ತೋರಿಸುವಂತಹ ಒಂದು ದೊಡ್ಡ ದಾರಿದೀಪಗಳು ಸಹ ಆಗಿದ್ದವು ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆ ಮೂಡಿ ಬರ್ತಾ ಇದೆ ಸ್ನೇಹಿತರೆ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸಮಯ ಆಗ್ತಾ ಇದೆ 6:46:25 ನೀವು ಕೇಳ್ತಾ ಇದ್ರಿ ನಾದಾರ್ಚನೆ ಕಾರ್ಯಕ್ರಮ. ಸ್ನೇಹಿತರೆ, ಇನ್ನು ನಾವು ಗೋಪುರಗಳ ಕುರಿತು ಮಾತಾಡ್ತಾ ಇದ್ವಿ. ವೈಜ್ಞಾನಿಕವಾಗಿ, ಕಲಾತ್ಮಕವಾಗಿ, ಹಾಗೆ ಆಧ್ಯಾತ್ಮಿಕವಾಗಿ ಯಾಕಾಗಿ ಗೋಪುರವನ್ನ ನಿರ್ಮಾಣ ಮಾಡ್ತಾರೆ, ಅಷ್ಟೇ ಎತ್ತರವಾದಂತಹ ಗೋಪುರವನ್ನ ದೇವಾಲಯಗಳಿಗೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇನ್ನು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ದೇವಾಲಯಗಳ ಗೋಪುರಗಳು ನಮ್ಮ ನಾಡಿನ ಕಲೆ, ಭಕ್ತಿ ಮತ್ತೆ ಬುದ್ಧಿವಂತಿಕೆಯ ದೊಡ್ಡ ಸಂಕೇತಗಳು ಅಂತಾನೆ ಹೇಳ್ಬೋದು. ಇವು ಕೇವಲ ಕಲ್ಲಿನ ಕಟ್ಟಡಗಳಲ್ಲ ಸ್ನೇಹಿತರೆ, ಬದಲಿಗೆ ನಮ್ಮ ಪೂರ್ವಜರ ಅದ್ಭುತ ಕಲ್ಪನೆ ಮತ್ತೆ ನಮಗೆ ಬಿಟ್ಟು ಹೋದಂತಹ ಅಮೂಲ್ಯವಾದಂತಹ ಆಸ್ತಿ. ಮುಂದಿನ ಬಾರಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಒಳಗೆ ಹೋಗೋ ಮುನ್ನ ಒಂದೆರಡು ನಿಮಿಷವಾದರೂ ನಿಂತು ಆ ಸುಂದರವಾದಂತಹ ಗೋಪುರವನ್ನು ಗಮನಿಸಿ ನೋಡಿ ಅಂತ ಹೇಳ್ತಾ ಮತ್ತೊಂದು ಭಕ್ತಿಗೀತೆಯೊಂದಿಗೆ ಇಂದಿನ ನಾದರ್ಶನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಭಾವಗೀತೆಗಳೊಂದಿಗೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ಚಿತ್ರರಂಗದಲ್ಲಿ ಲಕ್ಷ್ಮಣರಾವ್ ಮೋಹಿತೆ ಅಂದರೆ ಯಾರು ಯೋಚಿಸ್ತೀವಿ? ಆಡುತ್ತಿರುವ ಮೋಡಗಳೇ, ಹಕ್ಕಿಯು ಹಾರುತ್ತಿದೆ, ಇದೇನ ಸಭ್ಯತೆ, ಜೀವ ವೀಣೆ ನೀನು ಮಿಡಿತದ. ಈ ಗೀತೆಗಳನ್ನು ಬರೆದವರು ಅಂದರೆ ಅರೆ ಅರೆ, ಅವರು ಲಕ್ಷ್ಮಣರಾವ್ ಅಲ್ಲ ರೀ, ಗೀತಪ್ರಿಯ ಅಂತೀರಿ. ಗೀತಪ್ರಿಯ ಉರ್ಫ್ ಲಕ್ಷ್ಮಣರಾವ್ ಮೋಹಿತೆ ಚಿತ್ರರಂಗದ ಎಲ್ಲ ವಿಭಾಗಗಳಲ್ಲೂ ಪಳಗಿದವರು. ಜಿಪಿ ರಾಜರತ್ನಂ ಅವರ ಶಿಷ್ಯರು, ಸಾಮಾಜಿಕ ಕಳಕಳಿಯಿದ್ದ ಕಲಾವಿದರು. ಅವರು ಏನು ಮಾತಾಡಿದ್ದಾರೆ ಕೇಳೋಣ.
3: ನನ್ನನ್ನ ಚಿತ್ರರಂಗಕ್ಕೆ ಚಿತ್ರ ಸಾಹಿತಿಯಾಗಿ ಪರಿಚಯ ಮಾಡಿದವರು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾದ ವಿಜಯ್ ಭಾಸ್ಕರ್ ಅವರು. ಹಾಗೆ ತುಂಬಾ ಪ್ರಭಾವ ಮೂಡಿಸಿದ್ದು ನಮಗೆ, ಅದು ಪರಿಣಾಮ ಬೀರಿದಂದ್ರೆ, ಒಂದು ಪದ್ಯ ಇತ್ತು ನಾವು ಮಿಡಲ್ ಸ್ಕೂಲ್ನಲ್ಲಿ ಓದ್ತಾ ಇರುವಾಗ, ಪುತಿ ನರಸಿಂಹಾಚಾರ್ಯ ಪ್ರಭಾವ ಅವರ ಒಂದು ಪದ್ಯ, ಅದರ ಹೆಸರು ತೊರೆ ಅಂತ. ಸ್ಥವೀರಗಿರಿಯ ಚಲನದಾಸೆ, ಮೂಕವನದ ಗೀತದಾಸೆ, ಸೃಷ್ಟಿ ಹೊರೆಯ ಹೊತ್ತ ತಿರೆಯ ನಗುವೆ ನಾಸಿನ ಅಂತ. ಎಷ್ಟು ಅರ್ಥಗರ್ಭಿತವಾಗಿತ್ತು ಅದನ್ನು ಕೇಳಿದ್ರೆ ನಮಗೂ ಒಂದು, ನಾನು ಬರೆಯೋದಕ್ಕೆ ಸ್ವಲ್ಪ ಪ್ರಾರಂಭಿಸಿದೆ, ಅದನ್ನೇನೋ ಬರೆಯೋಕ್ಕೆ ಶುರು ಮಾಡಿದೆ. ನಾವು ಹೈಸ್ಕೂಲಿಗೆ ಬಂದಮೇಲೆ ನಾವು ವಿಜಯ್ ಭಾಸ್ಕರ್ ಅವರ ಪರಿಚಯ ಆಯಿತು. ಅವರು ಆವಾಗಲಿಂದ ಮದ್ರಾಸ್ನಿಂದ ಇದು ಮದ್ರಾಸ್ ಎಲ್ಲ ಹೋಗಿ ಬಾಂಬೆನಲ್ಲಿ ನೌಶಾದ್ ಅವ್ರ ಹತ್ರ ಅವರು ಸಹಾಯಕ ಸಂಗೀತ ನಿರ್ದೇಶಕರಾಗಿ ಬಂದಿದ್ದರು. ಅವ್ರಿಗೆ ತೋರಿಸ್ತಾ ಇರೋಾಗ ಭಾಳ ಮೆಚ್ಕೊಂಡು ಒಂದು ಟ್ಯೂನ್ ಮಾಡ್ತಾಯಿದ್ರು. ನಾನು ಹೇಗಾಗೋ ಬರಿತಾ ಇದ್ದೆ ಅವಾಗ. ಅವರಿಂದ ನನಗೆ ಒಂದು ಟ್ಯೂನ್ಗೆ ಒಂದು ರಿದಮ್ ಆಗಿ ಒಂದು ಲಯಬದ್ಧವಾಗಿ ಬರೆಯೋದನ್ನು ಪ್ರಾರಂಭಿಸಿದೆ. ನಾನು ನಿರ್ದೇಶಕನಾದಾಗ ಮೊದಲ ಚಿತ್ರ, ಮೊಟ್ಟ ಮೊದಲ ಚಿತ್ರ ಮಣ್ಣಿನ ಮಗ, ಅವರೇ ಸಂಗೀತ ನಿರ್ದೇಶನ. ಇನ್ನು ನನಗಿಂತ ಮೊದಲ ಚಿತ್ರರಂಗ ಪ್ರವೇಶಿಸಿ ಖ್ಯಾತನಾಮರು, ನಾನು ಅವ್ರನ್ನ ಅವರವರೇ ಒಂದು ರೀತಿಯ ಶಿಷ್ಯಾನೇ ಅನ್ಬೋದು. ಹುಣಸೂರು ಕೃಷ್ಣಮೂರ್ತಿಯವರಾಗಲಿ, ಕೂರಾ ಸೀತಾರಾಮ್ ಶಾಸ್ತ್ರಿಯವರಾಗಲಿ, ಸೌರಷ್ಟ್ ಅಶ್ವಥ್ ಅವರು, ಶ್ರೀ ಕರೀಂ ಖಾನ್ ಅವರು, ನರೇಂದ್ರ ಬಾಬು ಅವರ ಗೀತೆಗಳನ್ನ ನಾನು ತುಂಬ ಮೆಚ್ಕೊಂಡಿದ್ದೀನಿ. ಒಂದ್ಸರಿ ಶಿವಮೊಗ್ಗಕ್ಕೆ ನಾನು ಹೋಗಿದ್ದೆ ಪ್ರತಿಭಾ ರಂಗದವರ ಒಂದು ಕಾರ್ಯಕ್ರಮಕ್ಕೋಸ್ಕರ. ಸರಿ, ಕೆಲವರು ಕಾಲೇಜ್ ಹುಡುಗಿಯರು ಬಂದರು, ಬಂದು ಕೇಳಿದ್ರು ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಂದು. ಅವ್ರು ಬಂದಿಷ್ಟು ಟಿ ವಿ ನೋಡಿದ್ರೆ ಏನಂತ ವಿಪರೀತ ಪ್ರಶ್ನೆಗಳನ್ನ ಮಾಡ್ಬೋದು, ಏನೇನು ಸವಾಲ್ಗೆ ಏನೇನು ಪ್ರಶ್ನೆಗಳು ಕೇಳ್ತಾರೋ ಆ ಟಿ ವಿನಲ್ಲಿ ಬಂದರು. ಅವರು ಹೊಂಬಿಸಲು ಚಿತ್ರದ ಒಂದು ಹಾಡು ತಗೊಂಡ್ರು, ಹೂವಿಂದ ಹೂವಿಗೆ ಹಾರುವ ದುಂಬಿ. ಆ ಹಾಡನ್ನು ಕೇಳ್ತಾನೆ ಕಾಲೇಜ್ ಹುಡುಗರು, ಒಂದು 18-19 ವರ್ಷ 20 ವರ್ಷ ಇರ್ಬೋದು. ಸೊ ಈ ಹಾಡನ್ನು ನೀವು ಹೇಗೆ ಬರೆದ್ರಿ? ಸಾಮಾನ್ಯವಾಗಿ ನಾವು ಇದನ್ನು ಯೋಚನೆ ಮಾಡ್ತೇವೆ ಹುಡುಗಿರು, ನೀವು ಗಂಡಸರಾಗಿ ಈ ಥರ ಯೋಚನೆ ಹೇಗೆ ಬಂತು, ಈ ಥರ ಇದು ಹೇಗೆ ಹೊಳಿತು ನಿಮಗೆ ಐಡಿಯಾ, ಈ ಥರ ಬರೀಬೇಕು ಹೇಗೆ ಅನ್ನಿಸ್ತು? ಆವಾಗ ನನಗೆ ಆಶ್ಚರ್ಯ ಆಯಿತು, ನೀವು ಹೇಳಿದ ಮೇಲೇ ನಾನು ಇದನ್ನು ಯೋಚನೆ ಮಾಡಬೇಕು. ನಾನೀಗ ನಾನು ಗೀತ ಲೇಖಕನಾಗಿ ಬರೆಯುವಾಗ ಆ ಪಾತ್ರ ಏನು, ಆ ಪಾತ್ರ ಯಾವ ರೀತಿ ಯೋಚನೆ ಮಾಡಬಹುದು, ಅದನ್ನು ಯೋಚನೆ ಮಾಡಿ ಬರೀತೇನೆ. ಆ ಭಾವನೆಗಳು ಬಂದೇ ಬರುತ್ತೆ. ನಾನು ಚಿತ್ರ ಸಾಹಿತ್ಯ ಆದರೂ ಬೇರೆ ಕನ್ನಡದ ಖ್ಯಾತ ಕವಿಗಳ ಕವನಗಳನ್ನು ಯಾವಾಗಲೂ ಓದ್ತಾ ಇರ್ತೇನೆ. ತುಂಬ ಸ್ವಾರಸ್ಯವಾಗಿ ಅರ್ಥಪೂರ್ಣವಾಗಿರುತ್ತೆ ಕವನಗಳು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಗೀತಪ್ರಿಯ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
4: ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
5: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
4: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ.

ಕಾರ್ಯಕ್ರಮದ ಪ್ರಾಯೋಜಕರು NCERT. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
4: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
3: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
5: ಸಣ್ಣ ತೆರೆಯ ಧಾರಾವಾಹಿ ನೆನಪು,
3: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ಇದೀಗ ಕೇಳಿ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಷನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ವಾರ್ತೆಗಳ ವಿವರ: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ದೇಶಕ್ಕೆ ದಾರಿ ತೋರಿಸುತ್ತಿರುವ ಕರ್ನಾಟಕದ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ರಾಜ್ಯ ಸರ್ಕಾರದ್ದು. ಜಾತಿ ಧರ್ಮ ಭಾಷೆ ಮತ್ತು ಪ್ರದೇಶದ ತಾರತಮ್ಯಗಳನ್ನು ಮೀರಿ ಪ್ರತಿ ಕನ್ನಡಿಗನೂ ಕರ್ನಾಟಕದ ಬೆಳವಣಿಗೆಯಲ್ಲಿ ಪಾಲುದಾರನಾಗಬೇಕು ಎಂದು

0: ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಪಂಚಾಯಿತಿ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆ ಆಲಿಸಲು ಹೊಸದಾಗಿ ಪ್ರಜಾಸೇವಾ ಇಲಾಖೆ ಸೃಷ್ಟಿಸಲಾಗಿದೆ. ಈ ಇಲಾಖೆಯಿಂದ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಮೊದಲ ಮತ್ತು ಮೂರನೆಯ ಶನಿವಾರ ತಮ್ಮ ಉಸ್ತುವಾರಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸಂಪರ್ಕ ಸಭೆಗಳನ್ನು ನಡೆಸಲಿದ್ದಾರೆ. ಬಳಿಕ ಹೋಬಳಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೂ ವಿಸ್ತರಿಸಲಾಗುವುದು. ಜೊತೆಗೆ ಪ್ರತಿ ಶಾಸಕರು ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ ನಡೆಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು. ಶಿಕ್ಷಣ, ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿ, ಕೈಗಾರಿಕೆ, ಸಾಮಾಜಿಕ ನ್ಯಾಯ ಮತ್ತು ನೈಸರ್ಗಿಕ ಸಂಪತ್ತಿನ ರಕ್ಷಣೆ ಜೊತೆಗೆ ರಾಜ್ಯವನ್ನು ಮಾದರಿ ರಾಜ್ಯವಾಗಿ ಮಾಡುವ ಸಂಕಲ್ಪ ರೂಪಿಸಲಾಗಿದೆ. ರಾಜ್ಯದಲ್ಲಿ ತೀವ್ರ ಬರಪರಿಸ್ಥಿತಿ ಎದುರಿಸುತ್ತಿದ್ದು ಪರಿಸ್ಥಿತಿಯ ಗಂಭೀರತೆ ಅರಿತು ಕುಡಿಯುವ ನೀರು, ಮೇವು ಮತ್ತು ಅಗತ್ಯ ಪರಿಹಾರ ನೀಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು. ಅಪ್ರತಿಮ ಹೋರಾಟಗಾರರು, ಅಪ್ಪಟ ದೇಶಭಕ್ತರು, ಸ್ವಾಭಿಮಾನಿ ಸೇನಾನಿಗಳನ್ನು ದೇಶಕ್ಕೆ ಕೊಡುಗೆ ನೀಡಿರುವ ಬೆಳಗಾವಿ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಮರಿಸಿದ್ದಾರೆ. ಬೆಳಗಾವಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ ಮೊಳಗಿಸಿದ ಸ್ವಾತಂತ್ರ್ಯದ ಕಹಳೆಯು ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತ್ತು. ಅದೇ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾಪತಿಯಾಗಿದ್ದ ಸಂಗೊಳ್ಳಿ ರಾಯಣ್ಣ ಹಾಗೂ ಇತರ 7 ಜನರು ಆಂಗ್ಲರ ಬಂದೂಕುಗಳಿಗೆ ಬೆದರದೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಂದಗಡದಲ್ಲಿ ನೇಣುಗಂಬಕ್ಕೇರಿದ ಅಪ್ರತಿಮ ದೇಶಭಕ್ತರು. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15ರಂದು, ವೀರಮರಣವನ್ನಪ್ಪಿದ್ದು ಜನವರಿ 26ರಂದು ಎಂದು ಸ್ಮರಿಸಿಕೊಂಡರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮತ್ತೊಬ್ಬ ಮಹನೀಯರು ಗಂಗಾಧರ ದೇಶಪಾಂಡೆ, ಕರ್ನಾಟಕದ ಸಿಂಹ ಹಾಗೂ ಕರ್ನಾಟಕದ ಖಾದಿ ಭಗೀರಥ ಎಂದು ಗುರುತಿಸಿಕೊಂಡಿದ್ದ ದೇಶಪಾಂಡೆಯವರ ಕೊಡುಗೆ ಅಪಾರ ಎಂದರು. ಬೀದರ್ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಸೋದರತ್ವದ ಭಾವೈಕ್ಯತೆಯ ಜೀವನ ಈ ಜಿಲ್ಲೆಯಲ್ಲಿ ಕಾಣಬಹುದು ಹಾಗೂ ಬಸವಾದಿ ಶರಣರ ನಾಡು, ಜಗತ್ತಿನ ಮೊದಲ ಪ್ರಜಾಪ್ರಭುತ್ವದ ಸಂಸತ್ತು ಎಂದು ಕರೆಸಿಕೊಳ್ಳುವ ಅನುಭವ ಮಂಟಪ ನಮ್ಮ ಜಿಲ್ಲೆಯಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದಿಂದ ಹೊಸದಾಗಿ ನೇಮಕಗೊಂಡಿರುವ 76 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ ಪಿಡಿಒಗಳಿಗೆ ಆಗಸ್ಟ್ 1ರಂದು ಖುದ್ದು ಪ್ರಮಾಣ ಪತ್ರ, ನೇಮಕಾತಿ ಪತ್ರ ವಿತರಿಸಿದ್ದು, ಶ್ರದ್ದೆ ಮತ್ತು ಪ್ರಾಮಾಣಿಕತೆಯ ಪ್ರಮಾಣ ವಚನ ಬೋಧಿಸಿದ್ದೇನೆ. ಕಲ್ಯಾಣ ಕರ್ನಾಟಕ ಭಾಗದ 80 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಮುಂಬರ್ತಿ ನೀಡಲಾಗಿದೆ. ರಾಜ್ಯದಲ್ಲಿ ಒಟ್ಟಾರೆ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಕ್ರಮ ಕೈಗೊಂಡಿದ್ದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹೊಸದಾಗಿ 1,400 ಹುದ್ದೆಗಳ ಭರ್ತಿಗೆ ಶೀಘ್ರವೇ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದರು. ಹಾಸನ ವಿಮಾನ ನಿಲ್ದಾಣ, ಐಐಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾಧಿಕಾರಿ ಕಚೇರಿ, ನೂತನ ಕಟ್ಟಡ ಹಾಗೂ ಜಿಲ್ಲೆಯಲ್ಲಿ ನಿಂತಿರುವ ಹಾಗೂ ಮಂದಗತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮವಹಿಸಿ ಕೆಲಸ ಮಾಡುವುದಾಗಿ ಅಬಕಾರಿ ಖಾತೆ ಸಚಿವರಾದ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಆರ್ಥಿಕ ಸಮಸ್ಯೆ ಇದ್ದಲ್ಲಿ ಸರ್ಕಾರದ ಜೊತೆ ಚರ್ಚೆ ನಡೆಸಿ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಡಲಾಗುವುದು. ಜಿಲ್ಲೆಯ ಅಭಿವೃದ್ಧಿಗೆ ಪಕ್ಷ ಭೇದ ಬೇಡ. ಈ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಐಐಟಿ ಸ್ಥಾಪನೆಗೆ ನಡೆಯುವ ಹೋರಾಟಕ್ಕೆ ಕೈಜೋಡಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹೊಂದಾಣಿಕೆಯಿಂದ ಮಾತ್ರ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ 140 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 40 ಕೋಟಿಗೂ ಹೆಚ್ಚು ಯುವಜನತೆ ಇದ್ದಾರೆ. ಹಾಗಾಗಿ ನಮ್ಮ ದೇಶ ಬೆಳೆಯಬೇಕಾಗಿದೆ. ವಿಶೇಷವಾಗಿ ಯುವಕರು ಬುದ್ಧ ಬಸವ ಅವರ ಹಾದಿಯಲ್ಲಿ ಹಾಗೂ

ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರಾದ ಸಂತೋಷ್ ಲಾಡ್ ಹೇಳಿದ್ದಾರೆ. ಧಾರವಾಡದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ರಾಷ್ಟಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿ ಅವರು ಮಾತನಾಡಿದರು. ಭಾರತವು ಜಿಡಿಪಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಇವತ್ತು ದೇಶದಲ್ಲಿ ಶೇಕಡಾ 40ರಷ್ಟು ಆಸ್ತಿ ಹೊಂದಿದ್ದಾರೆ. ಸುಮಾರು 9 ಕೋಟಿ ಜನರು ತೆರಿಗೆ ವ್ಯಾಪ್ತಿಯಲ್ಲಿ ಬರುತ್ತಾರೆ. ಆದರೆ 4.5 ಕೋಟಿ ಜನ ಮಾತ್ರ ತೆರಿಗೆಯನ್ನು ಪಾವತಿಸುತ್ತಿದ್ದಾರೆ. ಅರ್ಹ ತೆರಿಗೆದಾರರು ನಿಯಮಾನುಸಾರ ಪ್ರಾಮಾಣಿಕವಾಗಿ ತೆರಿಗೆ ಪಾವತಿಸಿದರೆ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಯುವಜನರಲ್ಲಿ ಕ್ರೀಡೆ, ವೈಜ್ಞಾನಿಕ ಮನೋಭಾವ, ಸಂಸ್ಕೃತಿ, ಸಾಮಾಜಿಕ ಸಾಮರಸ್ಯ, ಸಂವಿಧಾನದ ಮೌಲ್ಯಗಳು ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವ ಸದುದ್ದೇಶದಿಂದ ರಾಜ್ಯಾದ್ಯಂತ 10,000 ಭಾರತ ಜೋಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದ್ದು, ಪ್ರತಿ ಸಂಘದ ಚಟುವಟಿಕೆಗಳಿಗಾಗಿ ವಾರ್ಷಿಕ 10 ಲಕ್ಷ ಅನುದಾನ ಮಂಜೂರು ಮಾಡಲಾಗುವುದು ಎಂದು ನುಡಿದರು. ಹೊಸದಾಗಿ 1,000 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಸರ್ಕಾರ ಬದ್ದವಾಗಿದೆ. ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳೊಂದಿಗೆ ಶೀಘ್ರದಲ್ಲಿ ಸಮಾಲೋಚನೆ ನಡೆಸಿ ಶಿವಮೊಗ್ಗದಲ್ಲಿಯೇ ಭವ್ಯ ಸಮಾರಂಭವನ್ನು ಆಯೋಜಿಸಲಾಗುವುದು ಎಂದು ಅವರು ನುಡಿದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಆರಂಭಿಸಿರುವ ವಿಜನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನವನ್ನು ಶಿಕ್ಷಣದೊಂದಿಗೆ ಸಮರ್ಪಕವಾಗಿ ಸಂಯೋಜಿಸುವ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕರಾವಳಿ ಪ್ರದೇಶದ ಯುವಕರ ಭವಿಷ್ಯಕ್ಕೆ ಪೂರಕವಾಗಿ ಜಾಗತಿಕ ಮಟ್ಟದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಕರಾವಳಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಮಲ್ನಾಡ್ ಟೂರಿಸಂ ಕಾರ್ಪೊರೇಷನ್ ಆರಂಭಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸ್ವಾತಂತ್ರ್ಯೋತ್ಸವ ಸಂದೇಶ ನೀಡಿ ಮಾತನಾಡಿದ ಅವರು, ರೈತರು, ಯುವಕರು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳ ಜನರಿಗೆ ಪೂರಕವಾಗಿ ಸರ್ಕಾರ 100 ದಿನಗಳ 10 ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ರೈತ ಮಿತ್ರ ಯೋಜನೆಯಡಿ 1 ಹೆಕ್ಟೇರ್ ವರೆಗೆ ಜಮೀನು ಹೊಂದಿರುವ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಮೊತ್ತದಲ್ಲಿ ಶೇಕಡಾ 50ರಷ್ಟು ಸಬ್ಸಿಡಿ ನೀಡಲಿದೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಮಳೆ ಜೂನ್ ಮಾಹೆಯಿಂದ ಪ್ರಸ್ತುತ ದಿನಾಂಕದವರೆಗೆ ವಾಡಿಕೆಯ ಮಳೆ 218 ಮಿಲಿಮೀಟರ್ ಇದ್ದು, ವಾಸ್ತವಿಕವಾಗಿ ಈವರೆಗೂ 156 ಮಿಲಿಮೀಟರ್ ಮಳೆಯಾಗಿದ್ದು, ಶೇಕಡಾ 29ರಷ್ಟು ಮಳೆ ಜಿಲ್ಲೆಯಾದ್ಯಂತ ಕೊರತೆ ಇರುತ್ತದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾ ಅಜಯ್ ಧರ್ಮಸಿಂಗ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕೆ, ಆರ್ಥಿಕತೆ, ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಜನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಬೆಳಗನೇಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು
4: ನಕ್ಕ

0: ಅಂತರಾಳದ ಮಂಥನಗಳಿಗೆ ಚೇತನ ಭಾವಸ್ಪಂದನ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಮೊದಲಿಗೆ ಮೂಡಿ ಬರ್ತಾ ಇದೆ ಅರ್ಚನಾ ಉಡುಪ ಅವರ ದನಿಯಲ್ಲಿ ಒಂದು ಭಾವಗೀತೆ ಕೇಳಿ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸಮಯ ಆಗ್ತಾ ಇದೆ 7:32 10 ಸೆಕೆಂಡ್ಗಳು. ಇದೀಗ ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ, ಅಭಿಷೇಕ ವರ್ಧನೆಯಲ್ಲಿ ಕೇಳಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
4: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
5: ಎದೆ ತುಂಬಿ ಹಾಡಿದೆನು
3: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
4: ಎಲ್ಲೆ ಮೀರಿದ ಪ್ರೇಮ ಸಿಂಚನ
6: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
3: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
4: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
3: ಭಾವಸ್ಪಂದನ
4: ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
7: ಸಮಯ ಆಗ್ತಾ ಇದೆ 7:34:44 ಮುಂದೆ ಸರಿಯಾಗಿ 7:35 ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೃಢ ಸಂಕಲ್ಪ ಸಮರ್ಪಣಾ ಭಾವದಿಂದ ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಸೂರ್ಯಪತ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಎಫ್ಐಎಚ್ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಭಾರತಕ್ಕೆ 3-1 ಗೋಲುಗಳ ಜಯ. ವಾರ್ತೆಗಳ ವಿವರ: ದೇಶ ನಿನ್ನೆ ತನ್ನ 80th ಸ್ವಾತಂತ್ರ್ಯ ದಿನೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿತು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ಕೆಂಪುಕೋಟೆಯಿಂದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಪ್ರಮುಖ ಘೋಷಣೆಗಳನ್ನು ಮಾಡಿದರು. ದೇಶವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಂತರ ನಾಗರಿಕರು ತಮ್ಮ ದೃಢ ಸಂಕಲ್ಪ ಮತ್ತು ಸಮರ್ಪಣಾ ಭಾವದಿಂದ ಭಾರತವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಂದರು. ದೊಡ್ಡ ಕನಸುಗಳು ಮತ್ತು ದೃಢ ಸಂಕಲ್ಪಗಳು ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ ಎಂದು ಅವರು ಪ್ರತಿಪಾದಿಸಿದರು. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಯುವ ಜನರು ಮತ್ತು ಮಹಿಳೆಯರ ಸಬಲೀಕರಣ ಅತ್ಯಗತ್ಯ ಎಂದ ಪ್ರಧಾನಿ, ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಅಭ್ಯರ್ಥಿಗಳಿಗಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ನೀಡಲಾಗುವುದು ಎಂದು ಘೋಷಿಸಿದರು. ಇದರ ಜೊತೆಗೆ ಮುಂಬರುವ 1 ವರ್ಷದಲ್ಲಿ ಒಟ್ಟು 1 ಕೋಟಿ ಯುವಕ ಯುವತಿಯರಿಗೆ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಅವರು ಪ್ರಕಟಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಜಾರಿಗೊಳಿಸುವ ವಿಚಾರವನ್ನು ರಾಜಕೀಯ ಸಂಘರ್ಷವನ್ನಾಗಿ ಮಾಡದೆ ಎಲ್ಲಾ ಪಕ್ಷಗಳು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಕೆಂಪುಕೋಟೆಯ ಆವರಣದಿಂದ ದೇಶವನ್ನು ಉದ್ದೇಶಿಸಿ 80th ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮಾತನಾಡಿದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು, ಮಹಿಳೆಯರನ್ನು ಗೌರವಿಸುವ ನಿಟ್ಟಿನಲ್ಲಿ ಎಲ್ಲರೂ ಮುಂದೆ ಬಂದು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ದೇಶದ ಮಹಿಳೆಯರಿಗೆ 33% ಪ್ರಾತಿನಿಧ್ಯ ಶೀಘ್ರದಲ್ಲೇ ದೊರೆಯುವಂತೆ ನೋಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಭಾರತದ ನೀತಿಗಳನ್ನು ರೂಪಿಸುವಲ್ಲಿ ಮಹಿಳೆಯರಿಗೆ ತಮ್ಮ ಕೊಡುಗೆ ನೀಡಲು ಅವಕಾಶ ಕಲ್ಪಿಸಬೇಕು ಎಂದು ಅವರು ಹೇಳಿದರು. ಕೇಂದ್ರ ಸಹಕಾರ ಸಚಿವರಾದಂತಹ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಅಳ್ವಾರ್ನ ಸರಸ್ ಡೈರಿ ಸಂಕೀರ್ಣದಲ್ಲಿ ನೂತನ ಡೈರಿ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ವಿವಿಧ ಹಾಲು ಒಕ್ಕೂಟಗಳ ಡೈರಿ ಸಂಸ್ಕರಣಾ ಘಟಕಗಳು ಹಾಗೂ ಜಾನುವಾರುಗಳ ಮೇವಿನ ಘಟಕಗಳನ್ನು ಅವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜಸ್ಥಾನದ 17 ಜಿಲ್ಲೆಗಳಲ್ಲಿ ಒಟ್ಟು 6,262 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಾಗುವುದು. ಉದ್ಯೋಗ ಉತ್ಸವದ ಅಂಗವಾಗಿ ಹೊಸದಾಗಿ ನೇಮಕಗೊಂಡ 10,500ಕ್ಕೂ ಅಧಿಕ ಸಿಬ್ಬಂದಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಾಗುವುದು ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಹೊಸ ಕೇಂದ್ರ ಸಹಕಾರಿ ಬ್ಯಾಂಕ್ಗಳ ರಚನೆಯನ್ನು ಸಚಿವರು ಘೋಷಣೆ ಮಾಡಲಿದ್ದಾರೆ. ವಿವಿಧ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ಆರ್ಥಿಕ ನೆರವನ್ನು ವರ್ಗಾಯಿಸಲಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ಇದರಲ್ಲಿ ಸೇರಿದ್ದಾರೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದ್ದಂತಹ ಸೂರ್ಯಪಥ ತಿರಂಗ ಜಾಗತಿಕ ರಿಲೇ ನಿನ್ನೆ ಮುಕ್ತಾಯಗೊಂಡಿದ್ದು, ಪೂರ್ವದಲ್ಲಿ ಫಿಜಿಯಿಂದ ಪಶ್ಚಿಮದಲ್ಲಿರುವಂತಹ ಅಮೆರಿಕದವರೆಗೆ 54 ದೇಶಗಳು ಹಾಗೂ ವಿವಿಧ ಕಾಲಮಾನಗಳನ್ನು ದಾಟಿ ತನ್ನ ಪಯಣ ಪೂರ್ಣಗೊಳಿಸಿದೆ. ಸೂರ್ಯಪಥ ತಿರಂಗ ಉಪಕ್ರಮವನ್ನು ಹರ್ಗರ್ ತಿರಂಗ ಅಭಿಯಾನದ ಅಂಗವಾಗಿ ಆಚರಣೆ ಮಾಡಲಾಯಿತು. ಫಿಜಿಯಲ್ಲಿರುವಂತಹ ಭಾರತೀಯ ಹೈಕಮಿಷನ್ನಿಂದ ಆರಂಭಗೊಂಡಂತಹ ರಿಲೇ 1 ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗೆ ತಿರಂಗಾದ ಸ್ಫೂರ್ತಿಯನ್ನು ಹೊತ್ತು ಸಾಗಿತು. ಈ ಮೂಲಕ ವಿಶ್ವದಾದ್ಯಂತ ಇರುವ ಭಾರತೀಯ ಸಮುದಾಯ ಹಾಗೂ ಭಾರತದ ಸ್ನೇಹಿತರನ್ನು ಒಗ್ಗೂಡಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತಹ ಭಾರತೀಯ ಕಾನ್ಸುಲೇಟ್ ಜನರಲ್ ಕಚೇರಿಯಲ್ಲಿ ಧ್ವಜಾರೋಹಣದೊಂದಿಗೆ ರಿಲೇ ಸಮಾಪ್ತಿಯಾಯಿತು. ವಂದೇ ಮಾತರಂ ಗೀತೆಯ 150th ವರ್ಷಾಚರಣೆಯನ್ನು ರಿಲೇ ಗುರುತಿಸಿದ್ದು ಭಾರತದ ರಾಷ್ಟೀಯ ಸ್ಫೂರ್ತಿ ಮತ್ತು ಹೆಮ್ಮೆಯ ಸಂಕೇತವಾಗಿ ಅದರ ಶಾಶ್ವತ ಪರಂಪರೆಯನ್ನು ಸ್ಮರಿಸಲಾಯಿತು. ರಿಲೇಗೆ ವಿದೇಶಗಳಲ್ಲಿರುವಂತಹ ಭಾರತೀಯ ಸಮುದಾಯದ ಸದಸ್ಯರಿಂದ ಅಪಾರ ಪಾಲ್ಗೊಳ್ಳುವಿಕೆ ಮತ್ತು ಪ್ರಕ್ರಿಯೆ ವ್ಯಕ್ತವಾಗಿದ್ದು, ಭಾರತದ ಧ್ವಜದೊಂದಿಗೆ ಅವರಿಗಿರುವಂತಹ ಆಳವಾದಂತಹ ಭಾವನಾತ್ಮಕ ನಂಟನ್ನು ಇದು ಪ್ರತಿಬಿಂಬಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಮತ್ತು ನಾಳೆ ತಮಿಳುನಾಡಿನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದು ಚೆನ್ನೈ, ಚೆಂಗಲ್ಪಟ್ಟು, ತಿರುವಾರೂರ್ ಮತ್ತು ತಂಜಾವೂರಿನಲ್ಲಿ ನಡೆಯಲಿರುವ ಶೈಕ್ಷಣಿಕ ಹಾಗೂ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇಂದು ಉಪರಾಷ್ಟಪತಿಯವರು ಚೆಂಗಲ್ಪಟ್ಟುವಿನಲ್ಲಿ ನಡೆಯಲಿರುವಂತಹ SRM ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ನಾಗಾಲ್ಯಾಂಡ್,

ಮಣಿಪುರ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ರಾಜ್ಯಪಾಲರ ಮೊದಲ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮತ್ತು ಹಿಂದೂ ಮುನ್ನಾನಿ ಸಂಸ್ಥಾಪಕರಾದಂತಹ ದಿವಂಗತ ಕೆ ರಾಮಗೋಪಾಲನ್ ಅವರ ಚಿಂತನೆಗಳನ್ನು ಒಳಗೊಂಡಂತಹ ಇಕೋಸ್ ಆಫ್ ಎ ನ್ಯಾಷನಲಿಸ್ಟ್ ಮೈಂಡ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿರಲಿದ್ದಾರೆ. ನಾಳೆ ತಿರುವಾರೂರಿನಲ್ಲಿ ಜರುಗಲಿರುವಂತಹ ತಮಿಳುನಾಡು ಕೇಂದ್ರೀಯ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ದೂರಸಂಪರ್ಕ ಇಲಾಖೆ ಆಯೋಜನೆ ಮಾಡಿರುವಂತಹ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ITC ಟ್ರ್ಯಾಕ್

ಕೈಗೆಟುಕುವ ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಂಪರ್ಕ ಕಾಕೆ ಐಟಿಸಿ ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಬಗ್ಗೆ ಪ್ರತಿನಿಧಿಗಳು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಇಂದು ಯುಜಿಸಿ ನೆಟ್ ಜೂನ್ 2026 ಸಿಎಸ್ಐಆರ್ ನೆಟ್ ICAR ಅಖಿಲ ಭಾರತ ಪ್ರವೇಶ ಪರೀಕ್ಷೆ ಹಾಗೂ ಪಿಎಚ್ಡಿ ಕಾರ್ಯಕ್ರಮಗಳ ಪ್ರವೇಶ ಮತ್ತು ಅಖಿಲ ಭಾರತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಿದೆ. ಸಾಮಾಜಿಕ ಜಾಲತಾಣದಲ್ಲಿ ಎನ್ಟಿಎ ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದೆ. ಅಭ್ಯರ್ಥಿಗಳು ಎನ್ಟಿಎಯ ಅಧಿಕೃತ ಮಾಹಿತಿಯನ್ನು ಮಾತ್ರ ಅವಲಂಬಿಸುವಂತೆ ಸಂಸ್ಥೆ ಸಲಹೆ ನೀಡಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ರಾಷ್ಟ್ರಪತಿ ಭವನದಲ್ಲಿ ಸ್ವಾಗತ ಸಮಾರಂಭ ಆಯೋಜನೆ ಮಾಡಿದ್ದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ಲೋಕಸಭಾಧ್ಯಕ್ಷರಾದಂತಹ ಓಂ ಬಿರ್ಲಾ, ಕೇಂದ್ರ ಸಚಿವರು, ರಾಜತಾಂತ್ರಿಕರು, ವಿವಿಧ ಕ್ಷೇತ್ರಗಳ ಗಣ್ಯರು ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಈ ವರ್ಷದ ಸ್ವಾಗತ ಸಮಾರಂಭದಲ್ಲಿ ಛತ್ತೀಸ್ಗಢ, ಗೋವಾ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಶ್ರೀಮಂತ ಮತ್ತು ವೈವಿಧ್ಯಮಯ ಕಲೆ ಹಾಗೂ ಸಂಸ್ಕೃತಿ, ಕಾಲಾತೀತ ಪರಂಪರೆ ಹಾಗೂ ಪಾಕ ಪದ್ಧತಿಯನ್ನು ಬಿಂಬಿಸಲಾಯಿತು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನವದೆಹಲಿಯ ಉಪರಾಷ್ಟ್ರಪತಿ ಭವನದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಉಪರಾಷ್ಟ್ರಪತಿಯವರು, ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿದ್ದು ವಿಕಸಿತ ಭಾರತ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಎಂದು ಹೇಳಿದರು. ನಿರಂತರ ಕಲಿಕೆಗೆ ಆದ್ಯತೆ ನೀಡುವಂತೆ, ಕುತೂಹಲವನ್ನು ಬೆಳೆಸಿಕೊಳ್ಳುವಂತೆ, ದೊಡ್ಡ ಕನಸುಗಳನ್ನು ಕಾಣುವಂತೆ ಹಾಗೂ ಹೊಸ ಅವಕಾಶಗಳನ್ನು ಸ್ವೀಕರಿಸುವಂತೆ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಸಮಾನ ಮಹತ್ವ ನೀಡಬೇಕು ಎಂದು ಅವರು ತಿಳಿಸಿದರು. ನೆದರ್ಲ್ಯಾಂಡ್ಸ್ನಲ್ಲಿ ನಡೆದಂತಹ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಗ್ರೂಪ್ ಡಿ ಪಂದ್ಯದಲ್ಲಿ ಭಾರತ ನಿನ್ನೆ ವೇಲ್ಸ್ ತಂಡವನ್ನು 3-1 ಗೋಲುಗಳಿಂದ ಮಣಿಸಿದೆ. ಭಾರತದ ಪರವಾಗಿ ನಾಯಕ ಹರ್ಮನ್ಪ್ರೀತ್ ಸಿಂಗ್ 2 ಗೋಲುಗಳನ್ನು ಗಳಿಸಿದರೆ ಸಂಜಯ್ ರಾಣಾ 1 ಗೋಲನ್ನು ಗಳಿಸಿದರು. ವೇಲ್ಸ್ ಪರ ಸ್ಯಾಮ್ ವೆಲ್ಶ್ ಏಕೈಕ ಗೋಲನ್ನು ಗಳಿಸಿದರು. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರು ನಿನ್ನೆ ನವದೆಹಲಿಯಲ್ಲಿ ನಡೆದಂತಹ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮೈ ಭಾರತ್ ಎನ್ಎಸ್ಎಸ್ ಸ್ವಯಂ ಸೇವಕರೊಂದಿಗೆ ಸಂವಾದವನ್ನು ನಡೆಸಿದರು. ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಸಾಮಾಜಿಕ ಸೇವೆಗೆ ಅವರು ನೀಡುತ್ತಿರುವ ಕೊಡುಗೆಗಳನ್ನು ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೃಢ ಸಂಕಲ್ಪ, ಸಮರ್ಪಣಾ ಭಾವದಿಂದ ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಸೂರ್ಯಪತ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಎಫ್ಐಎಚ್ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಭಾರತಕ್ಕೆ 3-1 ಗೋಲುಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಬೆಳಗನೆಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಹೌದು ಸ್ನೇಹಿತರೆ, ಇದು ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಎಫ್ ಎಂ ರೈನ್ಬೋ. ಸಮಯ ಆಗ್ತಾ ಇದೆ 7:46 ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀವಿ. ಇದೀಗ ಮುಡಿ ಬರ್ತಾ ಇದೆ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರ ಒಂದು ರಚನೆ ವರ್ಷಾ ಸುರೇಶ್ ಅವರ ದನಿಯಲ್ಲಿ ಕೇಳಿ.

ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಸಾಗಿದ್ವಿ ಸ್ನೇಹಿತರೆ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸಮಯ ಆಗ್ತಾ ಇದೆ, 7:58 ಇಲ್ಲಿಗೆ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದೆ ಸರಿಯಾಗಿ 8 ಗಂಟೆಗೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳು ಮೂಡಿ ಬರುತ್ತವೆ. ತದನಂತರ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾನು ತೇಜಸ್ವಿನಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ. ಸಮಯ ಆಗ್ತಾ ಇದೆ 8:31. ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ

ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ. ಕೇವಲ ಕರ್ನಾಟಕಕ್ಕೆ ಮಾತ್ರ ಹ್ಯಾಲೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿಲ್ಲ, ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ನಮ್ಮ ಶ್ರೋತೃಗಳು ಎಫ್ ಎಂ ರೇಮೋನ ಕೇಳ್ತಿದ್ರೋ ಅವರೆಲ್ಲರಿಗೂ ಅ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಹೊಸ ಹಾಡುಗಳ ಲಿಸ್ಟ್ ರೆಡಿ ಆಗಿದೆ, ಜೊತೆಗೆ ನಮ್ಮ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ ಆ ಒಂದು ವಿಷಯದ ಕುರಿತು ಸಹ ಮಾಹಿತಿಯನ್ನು ನೀಡ್ತಾ ಸಾಕ್ತೀವಿ. ಇಂದಿನ ಹಲೋ ಕರ್ನಾಟಕದಲ್ಲಿ ಕೇಳ್ತಾ 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಎಫ್ ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:37. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಹೊಸ ಚಿತ್ರಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಇದರೊಟ್ಟಿಗೆ ನಮ್ಮ ಬೆಂಗಳೂರಲ್ಲಿ ಹಲವೆಡೆ ಹಲವು ವೈವಿಧ್ಯ ಕಾರ್ಯಕ್ರಮಗಳು ಏರ್ಪಟ್ಟಿವೆ. ಎಲ್ಲೆಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ಅಂತ ಹೇಳೋದಾದಲ್ಲಿ ಎಸ್ ಜಾನಕಿ ಅವರಿಗೆ ಕಲಾನಮನ ಮತ್ತು ಕಲಾದರ್ಪಣ ಕಲಾವಿಭೂಷಣ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಟ್ಟಿದೆ. ಇಂದು ಬೆಳಿಗ್ಗೆ 9:00 ಚಾಮರಾಜಪೇಟೆಯಲ್ಲಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ. ಇದಾದ ನಂತರ ಇನ್ನು 9:30 ನೇಕಾರ ಸಮುದಾಯಗಳ ಒಂದು ಸಮಾವೇಶ ಏರ್ಪಟ್ಟಿದೆ. ತೊಗಟವೀರ ಸಮುದಾಯ ಭವನದಲ್ಲಿ ಆಸಕ್ತರು ಪಾಲ್ಗೊಳ್ಳಬಹುದು. ಮತ್ತು ಕೆಂಗೇರಿ ಮೈಸೂರು ರಸ್ತೆಯಲ್ಲಿರುವಂತಹ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದವರು ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರ ಮೊದಲ ವರ್ಷದ ಪುಣ್ಯಾರಾಧನೆಯನ್ನು ಏರ್ಪಡಿಸಿದ್ದಾರೆ. ಇಂದು 10:00 ವಿದ್ಯಾವಲ್ಲಭ ಮಾಧವತೀರ್ಥ ಸ್ವಾಮೀಜಿಯವರ 6ನೇ ಚಾತುರ್ಮಾಸ್ಯ ಮಹೋತ್ಸವವು ಸಹ ಏರ್ಪಟ್ಟಿದೆ. ಇಂದು 10:00 ಸ್ಥಳ ಕಾಕೋಳು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಟ್ರಸ್ಟ್, ಕಾಕೋಳು, ದೊಡ್ಡಬಳ್ಳಾಪುರ ರಸ್ತೆ, ರಾಜನಕುಂಟೆ ಸಮೀಪ, ಯಲಹಂಕ. ಇದಾದ ನಂತರ 10:30 ಕಲಾವಿದ ಸಿಎಸ್ ಕೃಷ್ಣಶೆಟ್ಟಿ ಅವರ 74ನೇ ಜನ್ಮದಿನಾಚರಣೆ ಏರ್ಪಟ್ಟಿದೆ. ವೆಂಕಟಪ್ಪ ಕಲಾ ಗ್ಯಾಲರಿ ಕಸ್ತೂರಬಾ ರಸ್ತೆಯಲ್ಲಿ ಈ ಒಂದು ಗ್ಯಾಲರಿ ಇದೆ. ಹಾಗೆ 10:30 ಸಂಗೀತ ರಂಗ ಪ್ರವೇಶ ಇದೆ ಗಾಯನ ಸಮಾಜದಲ್ಲಿ. ಕೃಷ್ಣರಾಜೇಂದ್ರ ರಸ್ತೆ ಮತ್ತು ಬಸವನಗುಡಿಯಲ್ಲಿ ಗಾಯನ ಸಮಾಜ ಇದೆ, ಇಲ್ಲಿ ಸಂಗೀತ ರಂಗ ಪ್ರವೇಶ ಇದೆ. ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಬೆಳಗ್ಗೆ ಏರ್ಪಟ್ಟಿದೆ. ಸ್ನೇಹಿತರೆ, ನೀವು ಭಾಗವಹಿಸಬಹುದು ಆಸಕ್ತರು ಅಂತ ಹೇಳ್ತಾ ಸಮಯ ಆಗ್ತಿದೆ. 8:39:04 ನಿಮಗಾಗಿ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ, ಕೇಳಿ.

ಹಲೋ ಕರ್ನಾಟಕ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:34:37. ಇಂದಿನ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಗಾಂಧೀಜಿ ಈ ಒಂದು ವಿಚಾರ ಸಂಕಿರಣ ಏರ್ಪಟ್ಟಿದೆ. ಇಂದು ಬೆಳಿಗ್ಗೆ 10:30 ದೇಸಿ ಟ್ರಸ್ಟ್ ಅವರು ಆಯೋಜನೆಗೊಳಿಸಿದ್ದಾರೆ. ಹಾಗೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಇಲ್ಲಿರುವಂತಹ ದೇಸಿ ಟ್ರಸ್ಟ್ನಲ್ಲಿ ಗಾಂಧಿ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ಏರ್ಪಟ್ಟಿದೆ. ಹಾಗೆ ವಚನ ಶ್ರಾವಣ ಕಾರ್ಯಕ್ರಮ ಏರ್ಪಟ್ಟಿದೆ. ಇಂದು ಬೆಳಗ್ಗೆ 10:30 ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ವೀಣಾ ವಿಶ್ವಮೂರ್ತಿ ಮನೆಯಂಗಳ ನಂಬರ್ 192 ಒಂದನೇ ಮುಖ್ಯ ರಸ್ತೆ 12 ಬ್ಲಾಕ್ ನಾಗರಬಾವಿ 2 ಹಂತ. ಹಾಗೆ ಇಂದು ಬೆಳಗ್ಗೆ 11 ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ವಿಶೇಷವಾದಂತಹ ಕಾರ್ಯಕ್ರಮ ಏರ್ಪಟ್ಟಿದೆ ಪ್ರೆಸ್ ಕ್ಲಬ್ನಲ್ಲಿ, ಕಬನ್ ಪಾರ್ಕ್ನಲ್ಲಿರುವಂತಹ ಪ್ರೆಸ್ ಕ್ಲಬ್ನಲ್ಲಿ. ಇದರ ಜೊತೆಗೆ ಇಂದು ಬೆಳಗ್ಗೆ 11:30 ಲಾಲ್ಬಾಗ್ನಲ್ಲಿ ಕುರುಕ್ಷೇತ್ರ ಅಥವಾ ಗೀತೋಪದೇಶ ಪೌರಾಣಿಕ ನಾಟಕ ಪ್ರದರ್ಶನವೂ ಸಹ ಏರ್ಪಟ್ಟಿದೆ. ಹಾಗೆ 11:30 ಕೆಂಗೇರಿ ಬಳಿ ಇರುವಂತಹ ರಾಮಾನುಜ ಎನ್ಕ್ಲೇವ್ನಲ್ಲಿ HS ಯೋಗಾ ನರಸಿಂಹ ಅಯ್ಯಂಗಾರ್ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವೂ ಸಹ ಏರ್ಪಟ್ಟಿದೆ. ಆಸಕ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಈಗ ಮತ್ತೊಂದು ಹಾಡಿನ ಪ್ರಸಾರ ಮಾಡ್ತಿದ್ದೀನಿ, ಕೇಳಿ.

ಮದರ್ ಪ್ರಾಮಿಸ್ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಸಂಜೀತ್ ಹೆಗಡೆ ಅವರ ದನಿಯಲ್ಲಿ, ಡಾಲಿ ಧನಂಜಯ್ ಅವರ ಸಾಹಿತ್ಯ, ನವನೀತ್ ಶ್ಯಾಮ್ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 8:50, 16 ಸೆಕೆಂಡ್ಗಳು. ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇನ್ನು ನಮ್ಮ ನಗರದಲ್ಲಿ, ಬೆಂಗಳೂರು ನಗರದಲ್ಲಿ ಹಲವು ಕಾರ್ಯಕ್ರಮಗಳು ನಡೆಯುತ್ತವೆ ಸ್ನೇಹಿತರೆ. ಇಂದು ನಮ್ಮ ಕುಲಶಿಲ್ಪಿಗಳು ಉಪನ್ಯಾಸ ಮಾಲೆ, ಈ ಕುರಿತು ಒಂದು ಕಾರ್ಯಕ್ರಮ ಏರ್ಪಟ್ಟಿದೆ. ಇಂದು 2:00 ಕೆಂಗೇರಿ ಬಳಿ ಇರುವಂತಹ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಲ್ಲಿ. ಹಾಗೆ ಫ್ರೀಡಂ ಜಾಮ್ ಸಂಗೀತ ಉತ್ಸವದ 30ನೇ ವಾರ್ಷಿಕೋತ್ಸವ ಏರ್ಪಟ್ಟಿದೆ. ಇಂದು 4:30 MG ರಸ್ತೆಯಲ್ಲಿ ಇರುವಂತಹ ರಂಗೋಲಿ ಮೆಟ್ರೋ ಆರ್ಟ್ ಸೆಂಟರ್ನಲ್ಲಿ. ಹಾಗೆ ಸರಳ ಸಮೃದ್ಧಿ ಯೋಗ ಶಿಬಿರದ ಉದ್ಘಾಟನೆ ಏರ್ಪಟ್ಟಿದೆ ಇಂದು 6:00. ಶ್ರೀ ರೂಪಾಲಿ ಕಾಂಪ್ಲೆಕ್ಸ್ ವಿಜಯನಗರದಲ್ಲಿ ಇರುವಂತಹ ಈ ಕಾಂಪ್ಲೆಕ್ಸ್ನಲ್ಲಿ. ಹಾಗೆ ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವವು ಸಹ ನಡೀತಾ ಇದೆ ಇಂದು 6:30. ಹೊಸ ಕಾಲದ ಲಯ, ಈ ಒಂದು ಸಂಗೀತ ಪ್ರಸ್ತುತಿಯೂ ಸಹ ನಡೀತಾ ಇದೆ ಕೋರಮಂಗಲದ ಬಳಿ ಇರುವಂತಹ ಸೇಂಟ್ ಜಾನ್ಸ್ ಸಭಾಂಗಣದಲ್ಲಿ. ಇದರೊಟ್ಟಿಗೆ ಮತ್ತೆರಡು ಕಾರ್ಯಕ್ರಮಗಳು ನಡೀತಿವೆ. ಯಾವ್ಯಾವ ಕಾರ್ಯಕ್ರಮಗಳು, ಎಲ್ಲೆಲ್ಲಿ ಅಂತ ಹೇಳ್ತೀವಿ. ಮುಂದೆ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 8:55 ಸ್ನೇಹಿತರೆ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಇಂದು ಸಂಜೆ 7:30 ಜೆಪಿ ನಗರದಲ್ಲಿ ಇರುವಂತಹ ರಂಗಶಂಕರದಲ್ಲಿ ಜೋ ಡೋಬಾ ಸೋ ಫಾರ್ ಎನ್ನುವಂತಹ ನಾಟಕ ಪ್ರದರ್ಶನ ನಡೀತಾ ಇದೆ. ಇದರೊಟ್ಟಿಗೆ ಇಂದು 1:00 ನಾಗರಬಾವಿಯಲ್ಲಿ ಇರುವಂತಹ ಗಾನಮಾಧುರಿಯ ಸಾಂಸ್ಕೃತಿಕ ಕಲಾ ಸಂಘದಲ್ಲಿ ಈ ಒಂದು ಸಂಘದವರೇ ಆಯೋಜನೆಗೊಳಿಸಿದ್ದಾರೆ ಎಸ್ ಜಾನಕಿ ಸ್ಮರಣಾರ್ಥ ಗೀತ ನಮನ ಮತ್ತು ಗಾಯನೋತ್ಸವ. ಆಸಕ್ತರು ಪಾಲ್ಗೊಳ್ಳಬಹುದು. ಇದರೊಟ್ಟಿಗೆ ಎಸ್ ಜಾನಕಿ ಭಾವಪೂರ್ಣ ಸ್ವರಾಂಜಲಿ ಕಾರ್ಯಕ್ರಮವೂ ಸಹ ಏರ್ಪಟ್ಟಿದೆ. ಇಂದು ಸಂಜೆ 4:00 ಎನ್ಆರ್ ಕಾಲೋನಿಯಲ್ಲಿ ಇರುವಂತಹ ಬಿಎಂ ಶ್ರೀ ಕಲಾಮಂದಿರದಲ್ಲಿ ಆಸಕ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಮತ್ತೊಂದು ಹಾಡಿನ ಪ್ರಸಾರದ ಮೂಲಕ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ. ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗು ಅಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡಲಿಕ್ಕೆ ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲೋ.

ಎಫ್ಎಂ ರೈನ್ಬೋ ಕನ್ನಡ ಕಾಮನವಿರನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:40 ಸಕತ್ ಸಾಂಗ್ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದೀವಿ. ಸಕತ್ ಸಾಂಗ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಿಮ್ಮ ಜೊತೆ ಆಗಿದ್ದೀನಿ ತೇಜಸ್ವಿನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಗೊತ್ತಿದೆಯಲ್ಲ, ತುಂಬಾನೇ ಸಿಂಪಲ್. ಬೇಗ ಬೇಗ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನೀವು ಸಂದೇಶವನ್ನ ಕಳಿಸಬೇಕಾಗುತ್ತೆ. 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. 9480901013 ಈ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳು ಜೊತೆಗೆ ನಿಮ್ಮ ಹೆಸರನ್ನ ಮರಿದೆ ಟೈಪ್ ಮಾಡಿ ಕಳಿಸಿ. ಇದೀಗ ಸಖತ್ ಸಾಂಗ್ ಆರಂಭ ಆಗ್ತಾ ಇದೆ. ನಿಮ್ಮ ನೆಚ್ಚಿನ ಗೀತೆಯೊಂದಿಗೆ ಕೇಳಿ.

ಸಿಂಗಾಪುರಲ್ಲಿ ರಾಜ ಕುಳ್ಳ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಶಿವದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 9:25:26. ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನವೆಲು ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಸ್ನೇಹಿತರೆ, ಸಮಯ ಎಷ್ಟು ವೇಗವಾಗಿ ಬದಲಾಗ್ತಿದೆ ಅಂತ ಹೇಳಿದ್ರೆ, ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ, ಸಂಜೆ ಆಗ್ತಿದ್ದ ಹಾಗೆನೆ ಬೀದಿ ಬೀದಿಗಳಲ್ಲಿ ಮಕ್ಕಳ ನಗು, ಚೀರಾಟ, ಹಾಗೆ ಓಡಾಟದ ಸದ್ದು ಕೇಳಿಬರ್ತಾ ಇತ್ತು. ಆದರೆ ಇಂದು ಸಂಜೆ ಆಗ್ತಿದ್ರೆ ಅದೇ ಬೀದಿಗಳಲ್ಲಿ ನಿಶ್ಶಬ್ದ ಆವರಿಸುತ್ತೆ. ಮಕ್ಕಳು ಮನೆಯ ಎಲ್ಲೋ ಒಂದು ಮೂಲೆಯಲ್ಲಿ ಮೊಬೈಲ್ ಹಿಡಿದು ಕೂತ್ಕೊಂಡಿರ್ತಾರೆ. ಅಂದು ಮಣ್ಣಿನಲ್ಲಿ ಆಡಿ ಬೆಳೆದಂತಹ ಒಂದು ಬಾಲ್ಯಕ್ಕೂ, ಇಂದು ಅಂಗೈಯ ಸ್ಕ್ರೀನ್ ಮೇಲೆ ಕರಗ್ತಿರುವಂತಹ ಒಂದು ಬಾಲ್ಯಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಹಾಗಾಗಿ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡೋದ್ರ ಜೊತೆಗೆ ಹಳೆಯ ಕಾಲದ ಆಟಗಳು ವರ್ಸಸ್ ಇಂದಿನ ಮೊಬೈಲ್ ಗೇಮ್ಸ್, ಈ ಒಂದು ವಿಷಯದ ಕುರಿತು ಒಂದಷ್ಟು ಮಾತು ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ನಿರ್ದೇಶನದಲ್ಲಿ ಎರಡು ರೇಖೆಗಳು ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದಿರಿ ಸ್ನೇಹಿತರೆ. ಪಿ ಸುಶೀಲಾ ಹಾಗೂ ವಾಣಿ ಜಯರಾಮ್ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ 8:32:57 ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಸ್ನೇಹಿತರೆ, ಇಂದಿನ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಜೊತೆಗೆ ನಾವು ಅಂದಿನ ಆಟಗಳು ಮತ್ತು ಇಂದಿನ ಮೊಬೈಲ್ ಗೇಮ್ಸ್ ಈ ಒಂದು ವಿಷಯದ ಕುರಿತು ಮಾತಾಡ್ತಾ ಇದ್ವಿ. ಹಿಂದಿನ ಕಾಲದಲ್ಲಿ ನಮಗೆ ರಜೆ ಬಂತು ಅಂದರೆ ಸಾಕು, ಮೈದಾನವೇ ನಮ್ಮ ಪ್ರಪಂಚ ಆಗಿರ್ತಾ ಇತ್ತು. ಲಗೋರಿ, ಚಿನ್ನಿದಾಂಡು, ಬುಗುರಿ, ಕಣ್ಣಾಮುಚ್ಚಾಲೆ, ಕಬಡ್ಡಿ, ಹಾಗೆ ಮರಕೋತಿ, ಹೀಗೆ ಇನ್ನಿತರೆ ಹಲವು ಆಟಗಳನ್ನು ನಾವು ಆಡ್ತಾ ಇದ್ವಿ. ಈ ಎಲ್ಲ ಆಟಗಳು ನಮಗೆ ಕೇವಲ ಮನರಂಜನೆಯಾಗಿರ್ತಾ ಇಲ್ಲ, ಬದಲಿಗೆ ಒಂದು ಅದ್ಭುತ ವ್ಯಾಯಾಮಗಳಾಗಿರ್ತಾ ಇದ್ವು ಅಂತ ಹೇಳಿದ್ರು ಸಹ ತಪ್ಪಾಗಲಿಕ್ಕಿಲ್ಲ. ಬಿಸಿಲಿನಲ್ಲಿ ಓಡ್ತಾ ಇದ್ವಿ, ಮಣ್ಣಲ್ಲಿ ಬೀಳ್ತಾ ಇದ್ವಿ, ಬೆವರಿ ಆಡುವಾಗ ಒಂದು ಸಿಗ್ತಿದ್ದಂತಹ ಆ ಮಜನೇ ಬೇರೆ ಅಂತಲೇ ಹೇಳ್ಬೋದು. ಈ ಆಟಗಳು ದೇಹಕ್ಕೆ ಅಪಾರ ಚೈತನ್ಯವನ್ನು ನೀಡ್ತಾ ಇದ್ವು, ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿಯೇ ಹೆಚ್ಚು ಮಾಡ್ತಾ ಇದ್ವು. ಆಟ ಮುಗಿಸಿ ಮನೆಗೆ ಬಂದ್ವಿ ಅಂತಂದರೆ ಅಮ್ಮ ಮಾಡ್ತಿದ್ದಂತಹ ಆ ಒಂದು ಅಡಿಗೆ, ಬಡಿಸ್ತಿದ್ದಂತಹ ಊಟ ತುಂಬಾ ರುಚಿಸ್ತಾ ಇತ್ತು, ರಾತ್ರಿ ಗಾಢವಾದ ನಿದ್ರೆಯೂ ಸಹ ಬರ್ತಾ ಇತ್ತು. ಆದರೆ ಈಗ ಮೊಬೈಲ್ ನೋಡಿ ನೋಡಿ, ಮೊಬೈಲ್ನಲ್ಲಿ ಗೇಮ್ಸ್ ಆಡ್ತಾ ಆಡ್ತಾ ಆಡ್ತಾ ಕೆಲವು ದುಷ್ಪರಿಣಾಮಗಳು ಮಕ್ಕಳ ಮೇಲೆ ಬೀರ್ತಾ ಇವೆ. ಈ ಒಂದು ವಿಷಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ಹಂಚ್ಕೊಳ್ಬಹುದು, ಜೊತೆಗೆ ನೀವು ಬಾಲ್ಯದಲ್ಲಿ ಆಡಿದಂತಹ ಆಟಗಳ ಒಂದು ನೆನಪನ್ನು ಸಹ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ 9480901013 ಈ ಒಂದು ವಾಟ್ಸಪ್ ಸಂಖ್ಯೆಗೆ.

ಶ್ರುತಿ ಸೇರಿದಾಗ ಚಿತ್ರದಿಂದ ಒಂದು ಹಾಡನ್ನ ಕೇಳಿ ಬಂದ್ರಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ ಅವರ ದನಿಯಲ್ಲಿ ಚಿವುದಯಶಂಕರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆ ಆಗಿದ್ದೀನಿ ತೇಜಸ್ವಿನಿ. ಸಮಯ ಆಗ್ತಾ ಇದೆ 9:39. ಹಾಗೆ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಜೊತೆಗೆ ಅಂದಿನ ಕಾಲದ ಆಟಗಳು, ಜೊತೆಗೆ ಇಂದಿನ ಮೊಬೈಲ್ನಲ್ಲಿ ಆಡ್ತಿರುವಂತಹ ಆಟಗಳು, ಈ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಆ ಕಾಲದಲ್ಲಿ ಮಳೆ ಬಂದಾಗಲೋ ಅಥವಾ ಮಧ್ಯಾಹ್ನದ ಬಿಡುವಿನ ವೇಳೆಯಲ್ಲೋ ಆಡ್ತಿದ್ದಂತಹ ಒಳಾಂಗಣ ಆಟಗಳು ಮತ್ತೊಂದು ತೂಕದ ಅನುಭವವನ್ನು ನೀಡ್ತಾ ಇದ್ವು. ಚೌಕಾಬಾರ್ ಆಗಿರ್ಬೋದು, ಅಳಗುಳಿ ಮನೆ ಆಗಿರ್ಬೋದು, ಪಗಡೆ ಆಗಿರ್ಬೋದು, ಕವಡೆ ಆಟ ಆಗಿರ್ಬೋದು, ಹುಲಿ ಕುರಿ ಆಟಗಳನ್ನು ಮನೆಯಲ್ಲಿ ಅಜ್ಜ ಅಜ್ಜಿ ಮತ್ತು ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಕುಳಿತು ಆಟಾಡ್ತಾ ಇದ್ರು. ಈ ಆಟಗಳಿಂದ ನಮ್ಮಲ್ಲಿ ಏಕಾಗ್ರತೆ ಬೆಳೀತಾ ಇತ್ತು, ಲೆಕ್ಕಾಚಾರದ ಒಂದು ಗುಣ ಬೆಳೀತಾ ಇತ್ತು, ತಂತ್ರಗಾರಿಕೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ತಾಳ್ಮೆಯನ್ನು ಕಲಿಸ್ತಾ ಇದ್ವು ಇವೆಲ್ಲ ಆಟಗಳು. ಹಿರಿಯರ ಜೊತೆ ಬೆರೆಯೋದಕ್ಕೆ, ಕೌಟುಂಬಿಕ ಪ್ರೀತಿಯನ್ನು ಗಟ್ಟಿಗೊಳಿಸೋದಕ್ಕೆ ಈ ಎಲ್ಲ ಆಟಗಳು ಅತ್ಯುತ್ತಮ ಸೇತುವೆಯಾಗಿದ್ವು ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಎಸ್ ಜಾನಕಿ ಅವರ ದನಿಯಲ್ಲಿ ಮೂಡಿ ಬರ್ತಾ ಇದೆ, ಕೇಳಿ.

ಎರಡು ಕನಸು ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:24 ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ನಂಜಪ್ಪ ಅವರು ಕಮ್ಮನಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ಭಾಗಶಃ ಮೊಬೈಲಿಂದ ತುಂಬ ಏನು ಹಾನಿ ಆಗೋದಿಲ್ಲ, ಆದರೆ ಅದರಲ್ಲೇ ಮುಳುಗಿ ಅದರಲ್ಲೇ ಆಟಗಳನ್ನು ಆಡ್ತಾ ಹೆಚ್ಚು ಹೊತ್ತು ಮೊಬೈಲ್ ಬಳಕೆ ಮಾಡ್ತಾ ಇಂದಿನ ಜನಾಂಗ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಪೋಷಕರು ಹೆಚ್ಚು ಗಮನವನ್ನು ಹರಿಸ್ಬೇಕು, ಮಕ್ಕಳ ಜೊತೆಗೆ ಆಟ ಆಡಬೇಕು, ಅವ್ರ ಜೊತೆಗೆ ಬೆರಿಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಮೊಬೈಲ್ ಬಳಕೆ ತಪ್ಪಲ್ಲ, ಆದರೆ ಅತಿಯಾದರೆ ಅಮೃತವು ವಿಷ ಅನ್ನೋ ಹಾಗೆ ಅತಿಯಾದ ಬಳಕೆ ಬೇಡ ಅನ್ನೋದೇ ಬಹುತೇಕ ಮಂದಿಯ ವಾದ. ಇನ್ನು ಹಳೆಯ ಕಾಲದ ಆಟಗಳು ಮನುಷ್ಯನ ವ್ಯಕ್ತಿತ್ವವನ್ನು ಸುಂದರವಾಗಿ ರೂಪಿಸ್ತಾ ಇದ್ವು. ಆಟದಲ್ಲಿ ಎದುರಾಗುವಂತಹ ಒಂದು ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಕ್ರೀಡಾ ಮನೋಭಾವ ಮೈದಾನದಲ್ಲೇ ಅವರೆಲ್ಲರಿಗೂ ಸಹ ಕರಗತವಾಗ್ತಾ ಇತ್ತು. ತಂಡದಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದು, ಸ್ನೇಹಿತರನ್ನು ಕಷ್ಟದಲ್ಲಿ ಕಾಪಾಡೋದು ಮತ್ತು ನಿಯಮಗಳನ್ನು ಪ್ರಾಮಾಣಿಕವಾಗಿ ಪಾಲಿಸೋದನ್ನು ಆಟಗಳು ಕಲಿಸ್ಕೊಡ್ತಾ ಇದ್ವು. ಮೈಗೆ ಸಣ್ಣ ಪುಟ್ಟ ಗಾಯಗಳಾದರೂ ಸಹ ಅದನ್ನು ಮರೆತು ನಗ್ನಗ್ತಾ ಮತ್ತೆ ಆಟವನ್ನು ಮುಂದುವರಿಸುವಂತಹ ಧೈರ್ಯ ಅಂದಿನ ಮಕ್ಕಳಲ್ಲಿ ಸ್ವಾಭಾವಿಕವಾಗಿಯೇ ಬೆಳೀತಾ ಇತ್ತು ಅಂತ ಹೇಳ್ತಾ ಈಗ ಮತ್ತೊಂದು ಸೂಪರ್ ಹಿಟ್ ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಈ ನಮ್ಮ ನಾಡೆ ಎನ್ನುವ ಹಾಡು ಬರ್ತಾ ಇದೆ, ಸಂಯುಕ್ತ ಚಿತ್ರದಿಂದ ಕೇಳಿ.

0: ಸೊಗ.
1: ಕಸ್ತೂರಿ ನಿವಾಸ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಪಿ ಸುಶೀಲಾ ಹಾಗೂ ಪಿ ವಿ ಶ್ರೀನಿವಾಸ್ ಅವರ ದನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 9:54, ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ದಾವಣಗೆರೆಯಿಂದ ಶಿವಾನಂದ ಅವರು ಹೇಳ್ತಾ ಇದ್ದಾರೆ, ನಾನು ಸ್ಕೂಲ್ನಲ್ಲಿ ಇರಬೇಕಾದ್ರೆ ಖೋಖೋ ಆಡ್ತಿದ್ದೆ, ವಾಲಿಬಾಲ್ ಆಡ್ತಿದ್ದೆ, ಮತ್ತು ಮನೆ ಹತ್ರ ಗೋಲಿ, ಮತ್ತು ಮಳೆಗಾಲ ಬಂತು ಅಂದರೆ ಇನ್ನಿತರೆ ಆಟಗಳನ್ನು ನಾವು ಆಡ್ತಾ ಇದ್ವಿ, ತುಂಬಾ ಖುಷಿ ಕೊಡ್ತಾ ಇತ್ತು ಆ ಎಲ್ಲ ಆಟಗಳು ಅಂತ ಹೇಳ್ತಾ ಇದ್ರೆ. ಮತ್ತೊಬ್ರು ಹೇಳ್ತಾ ಇದಾರೆ, ಈಗ ಕಾಲ ಬದಲಾಗಿದೆ. ವಿಜಯನಗರದಿಂದ ಹರಪನಹಳ್ಳಿ ತಾಲೂಕಿಂದ ಬಸವರಾಜ್ ಅವರು ಹೇಳ್ತಾ ಇದಾರೆ, ಇಂದು ಎಲ್ಲ ಕೆಲಸಗಳಿಗೂ ಮೊಬೈಲ್ ಬೇಕೇ ಬೇಕು, ಹಾಗೆ ಮೊಬೈಲ್ ನೋಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ. ಆದರೂ ಸಹ ಮಕ್ಕಳಿಗೆ ಸ್ವಲ್ಪ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಹೇಳ್ತಾ ಇದ್ದಾರೆ, ಶಶಿಕಲಾ ಅವರು ಮತ್ತು ಹೇಮಶ್ರೀ ಅವರು, ಮೊದಲೆಲ್ಲ ನಾವು ಅಳಗುಳಿ ಮನೆ, ಕಬಡ್ಡಿ, ಚೌಕಬಾರ ಈ ರೀತಿಯ ಆಟಗಳನ್ನು ಆಡ್ತಾ ಇದ್ವಿ, ಮರಕೋತಿ ಆಟಗಳನ್ನು ಸಹ ಆಡ್ತಾ ಇದ್ವಿ. ತುಂಬಾ ಖುಷಿ ಸಿಗ್ತಾ ಇತ್ತು. ಓದುವಾಗ ಯಾವುದೇ ಪರ್ಸೆಂಟೇಜ್ ಅಂತ ಏನು ಇರ್ತಾ ಇರಲಿಲ್ಲ, ಇಷ್ಟು ಓದಬೇಕು ಅಷ್ಟು ಓದಬೇಕು ಅಥವಾ ಫಸ್ಟ್ ರ್ಯಾಂಕೇ ಬರಬೇಕು ಅನ್ನೋ ಒಂದು ಯಾವುದೇ ರೀತಿ ಒತ್ತಡ ಇರ್ತಿರಲಿಲ್ಲ, ಚೆನ್ನಾಗಿ ಓದಬೇಕು ಅಂತ ಮಾತ್ರ ಮನೇಲಿ ಒತ್ತಡ ಇತ್ತು ಅಷ್ಟೇ. ಆದರೆ ಎಲ್ಲ ಬಗೆಯ ಆಟಗಳನ್ನು ನಾವು ಆಡ್ತಾ ಇದ್ವಿ, ತುಂಬಾ ಖುಷಿ ಕೊಡ್ತಾ ಇತ್ತು ಆಗಿನ ಒಂದು ಆಟಗಳು ಅಂತ ಹೇಳ್ತಾ ಇದ್ರೆ. ನಿಮ್ಮೆಲ್ಲರ ಅನಿಸಿಕೆಗೆ ಧನ್ಯವಾದಗಳು. ಇನ್ನು ಸ್ನೇಹಿತರೆ, ಮೊಬೈಲ್ ಗೇಮ್ಗಳ ಅತಿಯಾದ ಬಳಕೆಯಿಂದ ಮಕ್ಕಳಲ್ಲಿ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ತಿವೆ. ಗಂಟೆಗಟ್ಟಲೆ ಒಂದೇ ಕಡೆ ಕುಳಿತು ನೋಡೋದ್ರಿಂದ ಕಣ್ಣಿನ ದೃಷ್ಟಿದೋಷ, ಬೆನ್ನು ನೋವು, ಮತ್ತು ಬಾಲ್ಯದಲ್ಲೇ ಬೊಜ್ಜು ಬರುವಂತಹ ಸಮಸ್ಯೆಗಳು ಹೆಚ್ಚಾಗ್ತಿವೆ. ಇದಕ್ಕಿಂತ ಹೆಚ್ಚಾಗಿ ಮಕ್ಕಳು ಸಮಾಜದಿಂದ ದೂರವಾಗ್ತಿದ್ದಾರೆ, ತಮ್ಮದೇ ಆದಂತಹ ಒಂದು ಕಾಲ್ಪನಿಕ ಜಗತ್ತಿನಲ್ಲಿ ಬದುಕ್ತಾ ಒಂಟಿತನಕ್ಕೆ ಜಾರ್ತಾ ಇದ್ದಾರೆ. ಕೆಲವೊಮ್ಮೆ ಹಿಂಸಾತ್ಮಕ ಆಟಗಳನ್ನು ಸಹ ನಿರಂತರವಾಗಿ ನೋಡೋದ್ರಿಂದ ಮಕ್ಕಳ ನಡವಳಿಕೆಯಲ್ಲಿ ಆಕ್ರಮಣಶೀಲತೆ, ಸಿಡುಕುತನ ಮತ್ತು ತಾಳ್ಮೆಯ ಕೊರತೆ ಎದ್ದು ಕಾಣ್ತಿದೆ. ಹಾಗಾದರೆ ಇಂದಿನ ಯುಗದಲ್ಲಿ ತಂತ್ರಜ್ಞಾನ ಸಂಪೂರ್ಣವಾಗಿ ಕೆಟ್ಟದ್ದಾ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ, ಖಂಡಿತ ಇಲ್ಲ. ತಂತ್ರಜ್ಞಾನ ಜಗತ್ತಿನ ಜೊತೆ ಸಾಗೋದಕ್ಕೆ ನಮಗೆ ಮೊಬೈಲ್ ಮತ್ತು ಡಿಜಿಟಲ್ ಜ್ಞಾನ ತುಂಬಾ ಅತ್ಯಗತ್ಯ. ಆದರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಮಿತಿ ಮತ್ತು ಸಮತೋಲನ. ಹಾಗಾಗಿ ಮೊಬೈಲ್ ಗೇಮ್ಗಳು ನಮಗೆ ಕ್ಷಣಿಕ ರೋಮಾಂಚನ ನೀಡಬಹುದು, ಆದರೆ ಹಳೆಯ ಸಾಂಪ್ರದಾಯಿಕ ಆಟಗಳು ನಮಗೆ ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುವಂತಹ ಸುಮಧುರ ನೆನಪುಗಳನ್ನು ನೀಡುತ್ತವೆ. ಮುರಿದಂತಹ ಗಾಜು, ಕಿತ್ತೋದಂತಹ ಚಪ್ಪಲಿ, ಹಾಗೆ ಮೈಗೆ ಅಂಟದಂತಹ ಮಣ್ಣು, ಸ್ನೇಹಿತರ ಒಡನಾಟವೇ ನಿಜವಾದಂತಹ ಬಾಲ್ಯದ ಸಿಹಿ. ಬನ್ನಿ, ನಮ್ಮ ಪ್ರಾಚೀನ ಆಟಗಳನ್ನು ಮರೆಯಾಗುವುದಕ್ಕೆ ಬಿಡದೆ ಮುಂದಿನ ಪೀಳಿಗೆಗೂ ಸಹ ಈ ಮಣ್ಣಿನ ಆಟಗಳ ಸವಿಯನ್ನು ಉಳಿಸೋಣ ಅಂತ ಹೇಳ್ತಾ ಮತ್ತೊಂದು ಹಾಡಿನ ಪ್ರಸಾರದೊಂದಿಗೆ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಸ್ನೇಹಿತರೆ ಸಿನಿ ಚಿಟ್ಟಿಯಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:03 ಕನ್ನಡ ಕಾಮನವಿಲ್ಲಿನಲ್ಲಿ ಸಿನಿಚಿಟ್ಟೆ ಕಾರ್ಯಕ್ರಮವನ್ನ ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಇಂದಿನ ನಮ್ಮ ಸಿನಿಚಿಟ್ಟೆಯಲ್ಲಿ ಜನಪ್ರಿಯ ಹಾಡುಗಳ ಒಂದು ಪ್ಲೇಲಿಸ್ಟ್ ತಯಾರಾಗಿದೆ, ಜೊತೆಗೆ ಜನಪ್ರಿಯ ಹಾಡೊಂದು ಹುಟ್ಟಿದ ಸಮಯದ ಕುರಿತು ಒಂದಷ್ಟು ಮಾತು ಕೇಳ್ತಾರೀ. ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಬಬ್ರು ವಾಹನ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನವಿತ್ತು. ಈ ಒಂದು ಹಾಡಿಗೆ ವಿ ಶ್ರೀನಿವಾಸ್ ಅವರು ದನಿಗೂಡಿಸಿದ್ರು. ಸಮಯ ಆಗ್ತಾ ಇದೆ 10:38 ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾವನವಿಲ್ಲು. ಸ್ನೇಹಿತರೆ, ಈಗಷ್ಟೇ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಾಂಚನಾ ಅವರ ಅಭಿನಯದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ. ಸ್ನೇಹಿತರೆ, ಡಾಕ್ಟರ್ ಕಾಂಚನಾ ಅವರು ಜನಿಸಿದ್ದು ಇದೇ August 16 1939. ಇವರು ದಕ್ಷಿಣ ಭಾರತದ ಅತ್ಯುತ್ತಮ ಪ್ರಸಿದ್ಧ ಕಲಾವಿದರು. ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಸೇರಿದಂತೆ ಹಿಂದಿ ಭಾಷೆಗಳಲ್ಲೂ ಸಹ ಅಭಿನಯಿಸಿರುವಂತಹ ಒಬ್ಬ ಅತ್ಯದ್ಭುತ ಕಲಾವಿದೆ. ಇವರು ಬೆಳ್ಳಿತೆರೆಗೂ ಬರೋದಕ್ಕೂ ಮೊದಲು ಇವರು ಏರ್ ಹೋಸ್ಟೆಸ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ಆನಂತರ ಇವರು ಬೆಳ್ಳಿತೆರೆಯತ್ತ ತಮ್ಮ ಒಂದು ಹೆಜ್ಜೆಯನ್ನು ಇಡ್ತಾರೆ. ಕನ್ನಡ ಚಿತ್ರರಂಗದಲ್ಲಿಯೂ ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿದಂತೆ ಹಲವು ದಿಗ್ಗಜ ನಟರೊಂದಿಗೆ ನಟಿಸಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾರೆ ಕಾಂಚನಾ ಅವರು. ಮತ್ತು ತಮ್ಮ ಶಿಸ್ತು ಮತ್ತು ನಟನಾ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿರುವಂಥವರು ಕಾಂಚನಾ ಅವರು. ತಮ್ಮ ಜೀವನಮಾನದಲ್ಲೇ ಅನೇಕ ಕಷ್ಟನಷ್ಟಗಳನ್ನು ಎದುರಿಸಿದ್ರೂ ಸಹ ಭಕ್ತಿಯ ಹಾದಿಯನ್ನು ಆಯ್ದುಕೊಂಡಂಥವರು ಕಾಂಚನಾ ಅವರು. ಇವರ ಅಭಿನಯದ ಮತ್ತೊಂದು ಹಾಡು ಮುಡಿ ಬರ್ತಾ ಇದೆ. ಇದಾದ ನಂತರ ಒಂದು ಜನಪ್ರಿಯ ಹಾಡು ಹುಟ್ಟಿದ ಸಮಯದ ಕುರಿತು ಒಂದಷ್ಟು ಮಾತು ಸಾಗುತ್ತೆ. ಕೇಳ್ತಾರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 10:13:50. ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಸ್ನೇಹಿತರೆ, ನಮ್ಮ ಚಿತ್ರರಂಗದಲ್ಲಿ ಮರೆಯಲಿಕ್ಕೆ ಸಾಧ್ಯವಾಗದಂತಹ ಹಾಗೆ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳಬೇಕು ಅನ್ನುವಂತಹ ಹಲವು ಹಾಡುಗಳಿವೆ. ಅಂತಹ ಒಂದು ಹಾಡು ಅಂತಂದರೆ ತೇರಾ ಏರಿ ಅಂಬರದಾಗೆ, ಪರಸಂಗದ ಗೆಂಡೆ ತಿಮ್ಮ ಈ ಒಂದು ಚಿತ್ರದ ಹಾಡು. ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತದೆ, ಈ ಒಂದು ಹಾಡು ಕೇಳ್ತಾ ಇದ್ರೆ ಕೇಳ್ತಾನೇ ಇರುವಂತಹ ಸಾಲುಗಳು, ಹಾಗೆ ಸಂಗೀತ. ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ಈ ಒಂದು ಹಾಡಿನ ರಚನಾಕಾರರು ದೊಡ್ಡ ರಂಗೇಗೌಡ ಅವರು, ಹಾಗೆ ಸಂಗೀತವನ್ನು ನೀಡಿದಂಥವರು ರಾಜನ್ ನಾಗೇಂದ್ರ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ದನಿಗೊಳಿಸಿದ್ರು. ಹಾಗಾದ್ರೆ ಈ ಒಂದು ಹಾಡು ಹೇಗೆ ಹುಟ್ಟಿತು, ಇದರ ಹಿನ್ನೆಲೆ ಏನು, ಈ ಕುರಿತು ಒಂದಷ್ಟು ಮಾತು ಇಂದಿನ ಸಿನಿಚಿಟೆಯಲ್ಲಿ ಕೇಳ್ತಾರೆ. 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಒಂದೇ ರೂಪ ಎರಡು ಗುಣ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿವದ್ರಿ ಸ್ನೇಹಿತರೆ. ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 10:23:09 ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ತೇರಾ ಏರಿ ಅಂಬರದಾಗೆ ಈ ಒಂದು ಹಾಡು ಹುಟ್ಟಿದ ಸಮಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು.

ಕವಿಯಾಗಿ ದೊಡ್ಡ ಹೆಸರನ್ನ ಮಾಡಿದಂತಹ ದೊಡ್ಡ ರಂಗೇಗೌಡ ಅವರು ಪರಸಂಗದ ಗೆಂಡೆ ತಿಮ್ಮ ಚಿತ್ರಕ್ಕೆ ಸಾಹಿತ್ಯ ರಚನೆ ಮಾಡೋದಕ್ಕೂ ಮೊದಲು ಕೆಲವು ಸಿನಿಮಾಗಳಿಗೆ ಗೀತ ರಚನೆಯನ್ನು ಮಾಡಿರ್ತಾರೆ. ಆ ಎಲ್ಲ ಹಾಡುಗಳು ಸೂಪರ್ ಹಿಟ್ ಹಾಡುಗಳಾಗಿ ಪ್ರಸಿದ್ಧತೆಯನ್ನು ಪಡೆದುಕೊಂಡಿದ್ವು. ಸರಿ, ಪರಸಂಗದ ಗೆಂಡೆ ತಿಮ್ಮ ಒಂದು ಜಾನಪದ ಕಥಾನಕ ಹೊಂದಿರುವಂತಹ ಚಿತ್ರ. ಈ ಚಿತ್ರಕ್ಕೆ ಜಾನಪದ ಶೈಲಿಯಲ್ಲೇ ಇರುವಂತಹ ಒಂದು ಹಾಡು ಬೇಕಿರುತ್ತೆ. ಆದರೆ ಈ ಹಾಡನ್ನು ಬರೆಯೋದಕ್ಕೆ ಅಥವಾ ರಚನೆ ಮಾಡೋದಕ್ಕೆ ಯಾಕೆ ಹೇಳೋದು ಅನ್ನೋ ಒಂದು ಗೊಂದಲ ಶುರು ಆಗುತ್ತೆ. ಆಗ ಅದಾಗಲೇ ಸಾಹಿತಿ ಮತ್ತು ಕವಿ ದೊಡ್ಡರಂಗೇಗೌಡ ಅವರು ಪಡುವಾರಳ್ಳಿ ಪಾಂಡವರು ಚಿತ್ರಕ್ಕೆ ಹಾಡುಗಳನ್ನು ಬರೆದಿರ್ತಾರೆ. ಆ ಹಾಡುಗಳೆಲ್ಲವೂ ಸಹ ಎಲ್ಲರಿಗೂ ಸಹ ಇಷ್ಟ ಆಗಿತ್ತು, ಹಾಗೆ ಜನಪ್ರಿಯತೆಯನ್ನು ಸಹ ಪಡೆದುಕೊಂಡಿರುತ್ತೆ. ಹಾಗಾಗಿ ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ನಿರ್ದೇಶಕರಾದಂತಹ ಮಾರುತಿ ಶಿವರಾಮ್ ಅವರು ಜಾನಪದ ಶೈಲಿಯ ಹಾಡು ಬರೆಯೋದಕ್ಕೆ ಕವಿ ದೊಡ್ಡರಂಗೇಗೌಡ ಅವರೇ ಸರಿ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಮುಂದೆ ಏನಾಯಿತು ಅಂತ ಹೇಳ್ತೀವಿ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಅಪರಾಧಿ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೂ ಪಿ ಸುಶೀಲ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ. 10:39 ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ತೇರಾ ಏರಿ ಎಂಬರದಾಗೆ ಈ ಒಂದು ಹಾಡು ಹುಟ್ಟಿದ ಸಮಯದ ಕುರಿತು ನಾವು ಮಾತಾಡ್ತಾ ಇದ್ವಿ. ಪದಸಂಘದ ಗೆಂಡೆ ತಿಮ್ಮ ಚಿತ್ರದ ನಿರ್ದೇಶಕರಾದಂತಹ ಮಾರುತಿ ಶಿವರಾಮ್ ಅವರು ಜಾನಪದ ಶೈಲಿಯ ಹಾಡು ಬರೆಯೋದಕ್ಕೆ ಕವಿ ದೊಡ್ಡರಂಗೇಗೌಡ ಅವರೇ ಸರಿ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಮತ್ತೆ ಮಾರುತಿ ಶಿವರಾಮ್ ಅವರಿಗೆ ದೊಡ್ಡರಂಗೇಗೌಡ ಅವರ ಒಂದು ಆಯ್ಕೆ ಖುಷಿಯನ್ನ ತಂದಿರುತ್ತೆ. ಮಾರುತಿ ಶಿವರಾಮ್ ಅವರು ದೊಡ್ಡರಂಗೇಗೌಡ ಅವರನ್ನ ರಾಜನ್ ನಾಗೇಂದ್ರ ಅವರ ಬಳಿ ಕರೆದುಕೊಂಡು ಹೋಗಿ ಇವರೇ ನೋಡಿ ಈ ಚಿತ್ರಕ್ಕೆ ಗ್ರಾಮ್ಯ ಶೈಲಿಯಲ್ಲಿ ಹಾಡನ್ನ ಬರೆಯೋದು ಅಂತ ಹೇಳ್ತಾರಂತೆ. ಆಗ ದೊಡ್ಡರಂಗೇಗೌಡ ಅವರು ನೋಡೋದಕ್ಕೆ ತುಂಬಾನೇ ತೆಳ್ಳಿಗೆ ಇದ್ರಂತೆ. ಮತ್ತೆ ಇನ್ನೂ ಆಗ ಅಷ್ಟಾಗಿ ಚಿತ್ರರಂಗಕ್ಕೆ ಪರಿಚಿತರಾಗಿರಲಿಲ್ಲ. ಹಾಗಾಗಿ ಇವರನ್ನ ಪರಿಚಯಿಸಿದ ತಕ್ಷಣ ರಾಜನ್ ನಾಗೇಂದ್ರ ಅವರಿಗೆ ಒಂಥರ ಅನುಮಾನ ಉಂಟಾಗುತ್ತಂತೆ. ಆಗ ತಕ್ಷಣ ಮಾರುತಿ ಶ್ರೀರಾಮ್ ಅವರು ಹೇಳ್ತಾರಂತೆ, ಇವರು ಸಾಹಿತ್ಯದ ಮೇಷ್ಟ್ರು, ತುಂಬ ಓದ್ಕೊಂಡಿದ್ದಾರೆ, ಗ್ರಾಮ್ಯ ಶೈಲಿಯ ಹಾಡು ಬರೆಯೋದಕ್ಕೆ ಇವರೇ ಸರಿ ಅಂತ ಹೇಳ್ತಾರಂತೆ. ನಂತರ ಸನ್ನಿವೇಶಕ್ಕೆ ತಕ್ಕ ಹಾಗೆ ಹಾಡು ಬರೆಯೋದಕ್ಕೆ ಚರ್ಚೆ ಶುರುವಾಗುತ್ತೆ. ಸನ್ನಿವೇಶವನ್ನು ವಿವರಿಸ್ತಾರೆ, ಅದರ ಕುರಿತು ಮುಂದೆ ಹೇಳ್ತೀವಿ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಮಾಂಗಲ್ಯ ಭಾಗ್ಯ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 10:47, 11 ಸೆಕೆಂಡ್ಗಳು. ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಹೌದು, ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ವಿ ತೇರ ಏರಿ ಅಂವರದ ಹಾಗೆ. ಈ ಒಂದು ಹಾಡು ಹುಟ್ಟಿದ ಸಮಯದ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಮಾರುತಿ ಶಿವರಾಮ್ ಅವರು, ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ನಿರ್ದೇಶಕರಾದಂತಹ ಮಾರುತಿ ಶಿವರಾಮ್ ಅವರು, ದೊಡ್ಡರಂಗೇಗೌಡ ಅವರೇ ಈ ಒಂದು ಹಾಡನ್ನ ಬರೀಬೇಕು ಅಂತ ಹೇಳಿ ರಾಜನ್ ನಾಗೇಂದ್ರ ಅವರ ಬಳಿ ಕರ್ತ್ಕೊಂಡು ಬರ್ತಾರೆ. ಸರಿ, ಎಲ್ಲರೂ ಸಹ ಈ ಒಂದು ಹಾಡನ್ನ ಬರೆಯೋದಕ್ಕೆ ಕೂರ್ತಾರೆ. ಹಾಡಿನ ಸನ್ನಿವೇಶವನ್ನ ವಿವರಿಸ್ತಾರೆ. ಈ ಒಂದು ಹಾಡಿನ ಸನ್ನಿವೇಶ ಹೀಗಿರುತ್ತೆ. ಗೆಂಡೆ ತಿಮ್ಮ ಬೆಳಕಿನ ಎದ್ದು ತನ್ನ ಬಿದಿರಿನ ಬುಟ್ಟಿಲಿ ಹಳ್ಳಿಗರಿಗೆ ಬೇಕಿದಂತಹ ವಸ್ತುಗಳನ್ನೆಲ್ಲ ತುಂಬಿಕೊಂಡು ಹೊರಡ್ತಾ ಇರ್ತಾನೆ. ಆ ಸಮಯದಲ್ಲಿ ಆತ ಹಳ್ಳಿಗೆ ಹೋಗುವಾಗ ಖುಷಿಯಾಗಿ ಹಾಡನ್ನ ಹೇಳ್ತಾ ತನ್ನ ಜೊತೆಯಲ್ಲಿರೋ ಹುಡುಗನ ಜೊತೆ ಹೋಗ್ತಾ ಇರ್ತಾನೆ. ಈ ಒಂದು ಸನ್ನಿವೇಶಕ್ಕೆ ಹಾಡನ್ನ ಬರೀಬೇಕಾಗಿರುತ್ತೆ. ಸರಿ, ಈ ಸನ್ನಿವೇಶವನ್ನ ಕೇಳಿದಂತಹ ದೊಡ್ಡರಂಗೇಗೌಡ ಅವರು ಯೋಚನೆ ಮಾಡ್ತಾರೆ ಹೇಗೆ ಬರೆಯೋದು ಅಂತ ಹೇಳಿ. ತಕ್ಷಣ ಅವರಿಗೆ ಏನೋ ನೆನಪಾಗುತ್ತೆ. ಏನು ಅಂತ ಹೇಳಿದ್ರೆ ಅವರ ಊರು ನೆನಪಾಗುತ್ತೆ ಅವರಿಗೆ. ಸಾಮಾನ್ಯವಾಗಿ ರೈತಾಪಿ ಜನರು ಮನೆಯಿಂದ ಹೊರಬಂದ ತಕ್ಷಣ ಮುಗಿಲು ಅಂದರೆ ಆಕಾಶವನ್ನು ನೋಡ್ತಾರಂತೆ, ಸೂರ್ಯನಿಗೆ ನಮಸ್ಕಾರ ಮಾಡ್ತಾರಂತೆ. ಹಾಗಾಗಿ ಚಿತ್ರದಲ್ಲಿ ಗೆಂಡೆ ತಿಮ್ಮನೂ ಹಾಗೇ ಮಾಡಬಹುದು ಅಂತ ಹೇಳಿ ದೊಡ್ಡರಂಗೇಗೌಡ ಅವರು ರಾಜನ್ ನಾಗೇಂದ್ರ ಅವರು ಹಾಕಿದಂತಹ ಟ್ಯೂನ್ಗೆ ಮೊದಲು ತೇರಾ ಏರಿ ಅಂಬರದಾಗಿ ನೇಸರನಾಗುತ್ತಾನೆ ಅಂತ ಹೇಳಿ ಬರೀತಾರಂತೆ. ಮರುಕ್ಷಣವೇ ಅವರು ಗೆಂಡೆ ತಿಮ್ಮ ಆಗಿ ಅವರ ಊರನ್ನು ಮನದಲ್ಲಿ ನೆನಿತಾ ಆ ಊರಿನ ಚಿತ್ರಣವನ್ನು ಹಾಡಿನಲ್ಲಿ ತರ್ತಾರೆ. ಅದ್ಭುತವಾದಂತಹ ಮನಸೆಳೆಯೋ ಹಾಡಿನ ರಚನೆ ಮಾಡ್ತಾರೆ ದೊಡ್ಡರಂಗೇಗೌಡ ಅವರು. ಅದಕ್ಕೆ ಪೂರಕವಾಗಿ ರಾಜನ್ ನಾಗೇಂದ್ರ ಅವರ ಸಂಗೀತವು ಹಾಡಿಗೆ ಸೇರಿ ಹಾಡು ಜನಪ್ರಿಯತೆಯ ಉತ್ತುಂಗಕ್ಕೆ ಏರುತ್ತೆ. ಈಗ ಈ ಒಂದು ಹಾಡಿನ ಪ್ರಸಾರ ಮಾಡ್ತಾ ಇದರೊಟ್ಟಿಗೆ ಮತ್ತೊಂದು ಹಾಡಿನ ಪ್ರಸಾರ

8:58 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆತ್ಮೀಯರೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 11 ಗಂಟೆಗೆ ಸರಿಯಾಗಿ ಪೋಸ್ಟ್ ಬಾಕ್ಸ್ 111 ಈ ಕಾರ್ಯಕ್ರಮ ನಿಮಗಾಗಿ ಮೂಡಿ ಬರಲಿದೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಕ್ತಿಯ ಸಾಕಾರ ಮೂರ್ತಿ ಶ್ರೀರಾಮಕೃಷ್ಣ ಪರಮಹಂಸರ ಪುಣ್ಯಸ್ಮರಣೆ ಇಂದು. ನಾಡಿನ ಎಲ್ಲ ಶ್ರೀರಾಮಕೃಷ್ಣ ಮಠ್ ಮಿಷನ್ ಹಾಗೂ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮಗಳಲ್ಲಿ ವಿಶೇಷ ಪೂಜೆ, ಭಜನೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ವಿಧ್ಯುಕ್ತವಾಗಿ ನಡೆಯುತ್ತಿವೆ. ಹಿರಿಯ ಸ್ವಾಮೀಜಿಗಳು, ಯತಿಗಳು, ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದಾಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಭಗವಂತ ಪೂರ್ವಭಾಷಿ. ಅವನ ಅನುಗ್ರಹದಿಂದ ಅಜ್ಞಾನದ ಅಂಧಕಾರ ಕಳೆದು ಸುಜ್ಞಾನದ ದೀಪ ಬೆಳಗಲು ಶಬ್ದ ಕೊಟ್ಟವನು ಭಗವಂತ ಎಂದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ಆಶೀರ್ವಚನ ನೀಡಿದರು. ಧಾರವಾಡದ ಶ್ರೀಮದ್ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ್ಯ ಕೈಗೊಂಡಿರುವ ಶ್ರೀಗಳು ಶ್ರೀರಾಮನ ಕಾರುಣ್ಯ ದುಃಖ ವಿಮೋಚಕ, ಮನುಷ್ಯ ಸ್ವತಂತ್ರ ರೂಪಿ ಭಗವಂತ ಎಂಬ ಬಿಂಬದ ಪ್ರತಿಬಿಂಬ ಮಾತ್ರ ಎಂದರು. ಭಾರತರತ್ನ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯತಿಥಿ ಇಂದು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಇಂದು ಬೆಳಗ್ಗೆ ಹೊಸದಿಲ್ಲಿಯ ಸದೈವ್ ಅಟಲ್ ಸ್ಮೃತಿವನಕ್ಕೆ ಭೇಟಿ ನೀಡಿ ಶ್ರದ್ಧಾಸುಮನ ಅರ್ಪಿಸಿದರು. ಇಂದು ದೇಶಾದ್ಯಂತ ಎಲ್ಲ ರಾಜ್ಯಗಳ ಬಿಜೆಪಿ ಕಚೇರಿಗಳಲ್ಲಿ ಅಟಲ್ ಸ್ಮರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಟ್ರಸ್ಟ್ ಸಹಯೋಗದಲ್ಲಿ ದೇಸಿ ಟ್ರಸ್ಟ್ ಇಂದು ವಿಶೇಷ ವಿಚಾರ ಸಂಕಿರಣ ಆಯೋಜಿಸಿದೆ. ಮಂಜುನಾಥ್ ಚಾಂದ್ ಅವರು ಕನ್ನಡಕ್ಕೆ ಅನುವಾದಿಸಿರುವ ಮೀರಾ ಬೆಹನ್ ಅವರ ಮಹಾತ್ಮನ ಮಗಳು ಕೃತಿಯನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಪುನರ್ಚಿತ್ ಕಲೆಕ್ಟಿವ್ ನಿರ್ಮಿಸಿದ ಹೊಟ್ಟೆಗೆ ಹಿಟ್ಟು ಕಿರುಚಿತ್ರ ಪ್ರದರ್ಶಿಸಲಾಯಿತು. ಚಾಮರಾಜನಗರದ ದೀನಬಂಧು ಮಕ್ಕಳ ಮನೆ ಆಶ್ರಮ ಸಂಸ್ಥೆಯ ಜಿಎಸ್ ಜಯದೇವ ಸೇರಿದಂತೆ ಅನೇಕ ಗಣ್ಯರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಖ್ಯಾತ ರಂಗಕರ್ಮಿ ಪ್ರಸನ್ನ ಅವರು ಮಾಹಿತಿ ನೀಡಿದ್ದಾರೆ.
2: ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಗಾಂಧಿ ಭವನದಲ್ಲಿ ಸೆಮಿನಾರ್ ಶೀರ್ಷಿಕೆ ಇಂದಿನ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಗಾಂಧೀಜಿ ಅಂತ ಇದೆ. ಇಂದಿನ ಬಿಕ್ಕಟ್ಟನ್ನು ನಾವು ಹಲವು ವಿಧದಲ್ಲಿ ನೋಡ್ತಾ ಇದ್ದೇವೆ. ಅದನ್ನ ರಾಜಕೀಯ ಬಿಕ್ಕಟ್ಟು, ಯುವಜನತೆಯ ಬಿಕ್ಕಟ್ಟು, ಗ್ರಾಮೀಣ ಬಿಕ್ಕಟ್ಟು, ವಾತಾವರಣ ಬಿಸಿ ಏರುತ್ತಿರುವ ಬಿಕ್ಕಟ್ಟು ಹೀಗೆ ನೋಡ್ತಾ ಇದ್ದೇವೆ. ಅದಕ್ಕೆ ಉತ್ತರ ಕೂಡ ಪ್ರತ್ಯೇಕಿಸಿ ಕಾಣುವ ಪ್ರಯತ್ನವನ್ನು ಮಾಡಿ ಸೋಲ್ತಾ ಇದೆ. ಗಾಂಧೀಜಿ ಹೀಗೆ ಮಾಡ್ತಾ ಇರಲಿಲ್ಲ. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಕೂಡ ಸ್ವರಾಜ್ಯದ ಕಹಳೆ ಮೊಳಗಿಸಿದರೆ, ಇತ್ತ ಜನತೆಯ ನಡುವೆ ಗ್ರಾಮೀಣ ಬಡವರ ಪರವಾಗಿ ಸ್ವರಾಜ್ಯದ ಕಹಳೆಯನ್ನು ಅವರು ಮೊಳಗಿಸಿದರು. ಹಾಗಾಗಿ ಅವರು ಖಾದಿ, ಗ್ರಾಮೋದ್ಯೋಗಗಳನ್ನೆಲ್ಲ ಮುಂದೊತ್ತಿ ಗ್ರಾಮೀಣ ಬಡತನವನ್ನು ನಿವಾರಿಸಿ ಗ್ರಾಮೀಣ ಜನರನ್ನ ಮತ್ತೆ ಸ್ತ್ರೀಯರ ಧ್ವನಿ ಕೊಡುವ ಕೆಲಸವನ್ನು ಅವರು ಮಾಡಿದರು. ಗಾಂಧೀಜಿಯವರ ಈ ಕನಸನ್ನ ನನಸಾಗಿಸುವ ಪ್ರಯತ್ನ ಮಾಡೋಣ.
1: ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬಗೇರಿ ಸಮೀಪದ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿಯನ್ನು ಇಂದು ಸಂಜೆ 4:30ಕ್ಕೆ ಹಟ್ಟಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಗಣ್ಯರು ಪ್ರದಾನಿಸಲಿದ್ದಾರೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದಲ್ಲಿ ಅರಣ್ಯಾಧಿಕಾರಿಗಳ ಗುಂಡಿಗೆ 3 ಮೃತಪಟ್ಟ ಘಟನೆಗೆ ಸಂಬಂಧಿಸಿ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ 7 ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆ ವರದಿ ಆಧರಿಸಿ ತಮ್ಮ ವರದಿಯನ್ನು ಸಲ್ಲಿಸುವುದಾಗಿ ಅವರು ಹೇಳಿದರು. ಬೆಂಗಳೂರಿನ ಶ್ರೀರಾಮ ಕಲಾವೇದಿಕೆ ಧಾರವಾಡದ ಶ್ರೀ ಆಲೂರು ವೆಂಕಟರಾವ್ ಭವನದಲ್ಲಿ ಇಂದು ಸಂಜೆ 5:30ಕ್ಕೆ ಶ್ರಾವಣ ಸಂಗೀತ ಕಾರ್ಯಕ್ರಮ ಏರ್ಪಡಿಸಿದೆ. ಕಲಾಪೋಷಕ ಸಪ್ತಕ್ ಸಂಸ್ಥೆಯ ಜಿಎಸ್ ಹೆಗಡೆ ಅವರಿಗೆ 75 ವರ್ಷ ಪೂರ್ಣಗೊಂಡ

0: ಹಿನ್ನೆಲೆ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಪಂಡಿತ್ ರಘುನಾಥ್ ನಾಕೋಡ್ ಹಾಗೂ ಪಂಡಿತ್ ರವೀಂದ್ರ ಯಾವಗಲ್ ಸನ್ಮಾನಿಸಲಿದ್ದಾರೆ. ಧಾರವಾಡ ಘರಾಣೆಯ ಮೊಹಸೀನ್ ಖಾನ್ ಸಿತಾರ್ ಹಾಗೂ ಮುಂಬಯಿಯ ಧನಂಜಯ್ ಹೆಗಡೆ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಆಟಗಾರ ಹರ್ಷದ್ ಶಾದಿಶ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ನಲ್ಲಿ ಅಂತಿಮ ಹಂತ ಪ್ರವೇಶಿಸಿದ್ದಾರೆ. ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: Get ready to turn back the dial. Turn up the memories.
3: FM Rainbow brings your former favorites back.
2: Spinning Bollywood hits over gupshup.
4: Arey abhi to party shuru hui hai.
3: Every Saturday and Sunday from 12 to 1:10.
5: Pani da kesariya tera.
3: Let's soundtrack your weekend with Rainbow River.
6: Because some songs and some voices never fade.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಗೆಟ್ ರೆಡಿ ಟು ಟರ್ನ್ ಬ್ಯಾಕ್ ದಿ ಡಯಲ್, ಟರ್ನ್ ಅಪ್ ದಿ ಮೆಮರೀಸ್.
2: FM Rainbow brings your former favorites back.
1: Spinning Bollywood hits over gupshup.
3: Arey abhi to party shuru hui hai.
2: Every Saturday and Sunday from 12 to 1:10.
3: Pani do kesariya tera.
2: Let's soundtrack your weekend with Rainbow River.
1: Because some songs and some voices never fade.
4: Akashvani FM
5: ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ

ಸಮಯಾಗಿದೆ ಸರಿಯಾಗಿ 1:10. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆರ್ ಜೆ ರೂಪ. ನೀವು ಕೇಳ್ತಾ ಇದ್ದೀರಾ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಕರೆಯಲ್ಲಿ ಕೈರುಚಿ. ಆಹಾ, ಭಾನುವಾರ ಬೇರೆ, ಸವಿ ಸವಿಯಾಗಿರುವಂತಹ ರುಚಿ ರುಚಿಯಾಗಿರುವಂತಹ ಅಡುಗೆಗಳನ್ನ ಮಾಡಿಕೊಂಡು ತಿನ್ನೋದು ಅಂತ ಹೇಳಿದ್ರೆ ಎಷ್ಟು ಖುಷಿಯಾಗುತ್ತಲ್ವಾ. ಸಿಗೋದೊಂದು ಸಂಡೇ ರೀ, ತುಂಬಾ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ತುಂಬಾ ಜನ ಹೇಳಿದ್ರೆ, ಅಪ್ಪ ಸಿಗೋದೊಂದು ಸಂಡೇ, ಸಖತ್ತಾಗಿರೋ ಊಟಗಳನ್ನ ಮಾಡ್ಕೊಂಡು ತಿನ್ಬೇಕು ಅಂತ ಕೂಡ ತುಂಬಾ ಜನಕ್ಕೆ ಅನ್ನಿಸ್ತಾ ಇರುತ್ತೆ. ಊಟದ ಪ್ರಿಯರು ಯಾರಿಲ್ಲ, ತುಂಬಾ ಜನ ಇದ್ದಾರೆ. ಅದ್ರಲ್ಲಿ ನಾನಂತೂ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದ್ದೀನಪ್ಪ. ನನಗಂತೂ ಊಟ ಅಂದ್ರೆ ತುಂಬಾ ಇಷ್ಟ. ಇಷ್ಟವಾಗಿರೋ ಊಟ ಮಾಡೋದಕ್ಕೆ ಎಷ್ಟು ದೂರ ಬೇಕಾದ್ರೂ ಹೋಗೋದಕ್ಕೆ ಇಷ್ಟ ಆಗುತ್ತೆ. ಹಾಗೇನೆ ನಮ್ಮ ಕೇಳುಗರಿಗೆ ಒಂದಷ್ಟು ಕೈರುಚಿಗಳ ಒಂದು ಸವಿಯನ್ನ ಸವಿಸಬೇಕು ಅಂತಾನೆ ನಮ್ಮ FM ರೈನ್ಬೋ ಪ್ಲಾನ್ ಮಾಡಿರುವಂತಹ ಕಾರ್ಯಕ್ರಮ ಕರೆಯಲ್ಲಿ ಕೈರುಚಿ. ಸೊ ಇವತ್ತು ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಯಾವ ರೆಸಿಪಿಯನ್ನ, ಯಾವ ರುಚಿಯಾದಂತಹ ಅಡುಗೆಯನ್ನ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೇಳ್ತೀನಿ. ಆ ರುಚಿಯನ್ನ ತಿಳಿಸ್ಕೊಡೋದಕ್ಕೆ ಅಂತಾನೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಶಿಲ್ಪಾ ಮಂಜುನಾಥ್ ಅವರು. ಶಿಲ್ಪಾ ಮಂಜುನಾಥ್ ಅವರೇ ನಮಸ್ಕಾರ.
1: ನಮಸ್ಕಾರ ಮೇಡಮ್,
0: ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ.
0: ಶಿಲ್ಪಾ ಮಂಜುನಾಥ್ ಅವರು ಇವತ್ತು ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಒಂದೊಳ್ಳೆ ರೆಸಿಪಿಯನ್ನ ನಮ್ಗೆ ಮಾಡಿ ತೋರಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳಿ ತೋರಿಸ್ಬೇಕು ಅಂತ ಇದ್ದಾರೆ. ಅದನ್ನ ಹೇಳದ್ ಮೇಲೆ ನೀವು ಅದನ್ನ ಚೆನ್ನಾಗಿ ಟ್ರೈ ಮಾಡ್ಬೇಕು. ಶಿಲ್ಪಾ ಮಂಜುನಾಥ್ ಅವರೇ, ನೀವು ಎಲ್ಲಿರೋದು?
1: ಮಾರತಳ್ಳಿಯಲ್ಲಿರೋದು.
0: ಮತ್ತೆ ನಿಮ್ಮ ನೇಟಿವ್ ಯಾವುದು?
1: ನಮ್ದು ನೇಟಿವ್ ದಾವಣಗೆರೆ ಮೇಡಮ್.
0: ದಾವಣಗೆರೆ. ಸೊ ಹಾಗಾದ್ರೆ ನಾವು ದಾವಣಗೆರೆ ಒಂದ್ ಒಳ್ಳೆ ರೆಸಿಪಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ನಿಮ್ಮಿಂದ?
1: ಖಂಡಿತ.
0: ಸರಿ, ಹಾಗಿದ್ರೆ ದಾವಣಗೆರೆಯ ಒಂದೊಳ್ಳೆ ರೆಸಿಪಿ ಶಿಲ್ಪಾ ಮಂಜುನಾಥ್ ಅವರ ಧ್ವನಿಯಲ್ಲಿ ನಮಗೋಸ್ಕರ ಇವಾಗ ಮೂಡಿ ಬರ್ತಾ ಇದೆ. ಕೇಳೋಣ ಯಾವ ರುಚಿಯನ್ನ ಅವ್ರು ನಮ್ಗೆ ಪರಿಚಯ ಮಾಡಿಸ್ತಾರೆ ಅಂತ. ಯಾವ ತಿಂಡಿಯನ್ನ ಪರಿಚಯ ಮಾಡಿಸ್ತೀರಿ ಇವತ್ತು
1: ಮೇಡಮ್? ದಾವಣಗೆರೆಯಲ್ಲಿ ರಾಗಿ ಕೀಲ್ಸ ಅಂತ ಹೇಳ್ತೀವಿ, ಬೆಂಗಳೂರಲ್ಲೆಲ್ಲ ರಾಗಿ ಹಾಲ್ಬಾಯಿ ಅಂತ ಹೇಳ್ತಾರೆ.
0: ಓಕೆ,
1: ಇದ್ರ ಬಗ್ಗೆ ಹೇಳೋಣ ಅನ್ಕೊಂಡಿದೀನಿ.
0: ಓ, ರಾಗಿ ಹಾಲ್ಬಾಯಿ. ನನ್ಗೂ ಕೂಡ ತುಂಬಾ ಇಷ್ಟ. ಆದ್ರೆ ಈ ಹಾಲ್ಬಾಯಿ ಮಾಡೋ ಸ್ವಲ್ಪ ಕಷ್ಟ ಅನ್ಸುತ್ತಲ್ವಾ ಶಿಲ್ಪಾ?
1: ಸ್ವಲ್ಪ ಕಷ್ಟ ಆದ್ರೂ ರುಚಿ ಹಾಗೆ ಇರುತ್ತಲ್ಲ ಮೇಡಮ್.
0: ಸರಿ ಸರಿ, ಹಾಗೆ ತುಂಬಾ ಹೊತ್ತು ನಾನು ಸಮಯ ತಗೊಳ್ಳೋದಿಲ್ಲ. ನಿಮ್ಮ ಕೈ ರುಚಿಯನ್ನ ನಾವು ನಮ್ಮ ಕೇಳಿದ್ರಿಗೆ ತಿಳಿಸ್ಕೊಡೋಣ. ಹೇಳಿ, ಯಾವ ರೀತಿ ರಾಗಿ ಹಾಲ್ಬಾಯಿನ ಮಾಡಬಹುದು ಅಂತ?
1: ಮೇಡಮ್, ರಾಗಿನ ತೊಳ್ಕೋಬೇಕು, ತೊಳ್ಕೊಂಡು 5 hours ನೆನ್ಸ್ಕೋಬೇಕು ಮೇಡಮ್. ರಾಗಿ ಎಷ್ಟು ಚೆನ್ನಾಗಿ ನೆಂದಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ನೆಂದಾದ್ಮೇಲೆ ಅದನ್ನ ರುಬ್ಕೋಬೇಕು, ರುಬ್ಕೊಂಡು ಸೋಸ್ಕೋಬೇಕು ಮೇಡಮ್. ಈ ಸೋಸ್ಕೊಳ್ಳೋದನ್ನ ಬಟ್ಟೆಲ್ ಸೋಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೋಸ್ಕೊಂಡ್ಮೇಲೆ ನಾವು 1 cup ರಾಗಿಗೆ 1 cup ಬೆಲ್ಲ, ರುಚಿಗೆ ತಕ್ಕಾಗೆ ಕಮ್ಮಿ ಜಾಸ್ತಿ ಮಾಡ್ಕೋಬಹುದು. ಅದ್ ಜೊತೆಗೆ ಇದಕ್ಕೆ 1:4 ನೀರ್ ಹಾಕೋಬೇಕು ಮೇಡಮ್. ನೀರ್ ಹಾಕೊಂಡು ಇದನ್ನ ಕಾಯಕ್ ಇಟ್ಕೋಬೇಕು. ಕಾಯ್ತಾ ಕಾಯ್ತಾ ಅದು ಕೈ ಆಡ್ಸ್ತಾನೆ ಇರ್ಬೇಕು, ಇಲ್ಲಾದ್ರೆ ತಳ ಹತ್ತೋಗುತ್ತೆ.
0: ಸೊ ಕೈ ಚೆನ್ನಾಗಿ ಗಟ್ಟಿಯಾಗಿರ್ಬೇಕು ರಾಗಿ ಹಲ್ವಾ ಮಾಡ್ಬೇಕು ಅಂತ ಹೇಳಿದ್ರೆ. ಸ್ಟ್ರಾಂಗ್ ವುಮೆನ್ಸ್ ಮಾಡುವಂತ ತಿಂಡಿ ರಾಗಿ ಹಲ್ವಾ.
1: ಓಕೆ, ಜೊತೆಗೆ ಇದಕ್ಕೆ ಬೆಲ್ಲನ್ನು ಕರಗಿಸ್ಕೊಂಡು ಸೋಸ್ಕೋಬೇಕು. ಸೋಸ್ಕೊಂಡು ಹಾಕೊಂಡು ಅದನ್ನ ಕೈ ಆಡಿಸ್ತಾನೆ ಇರ್ಬೇಕು. ಇದಕ್ಕೆ ರುಚಿಗೆ ಶುಂಠಿ ಮತ್ತೆ ಒಣಕೊಬ್ಬರಿ ಎಲ್ಲ ತುರ್ಕೋಬೇಕು. ಒಣಕೊಬ್ಬರಿ ಏಲಕ್ಕಿ ಪೌಡರ್ ಮಾಡ್ಕೊಂಡು ಹಾಕೋಬೇಕು.
0: ಶುಂಠಿ ಏನಕ್ಕೆ ಹಾಕೋದು? ಯೂಶಲಿ ನಾವು ಸಿಹಿ ತಿಂಡಿಗಳಿಗೆ ಏಲಕ್ಕಿ ಮಾತ್ರ ಪ್ರಿಫರ್ ಮಾಡ್ತೀವಿ.
1: ಒಣಶುಂಠಿ.
0: ಅದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅನ್ಸುತ್ತಲ್ಲ. ಸೊ ನಮ್ಮ ಕೇಳಗರು ಇದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಬೇಕು, ಯಾವ್ದೇ ಸಿಹಿ ಮಾಡುವಾಗ ಒಣ ಶುಂಠಿ ಹಾಕೋದ್ರಿಂದ ಈ ಸಿಹಿ ತಿಂಡಿಗಳ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ. ಓಕೆ,
1: ಅದನ್ನ ಪೌಡರ್ನ ಇದ್ರಲ್ಲೇ ಹಾಕೊಂಡು ಕೈ ಆಡಿಸ್ತಾನೆ ಇರ್ಬೇಕು. ಮತ್ತೆ ಇದು ಗಟ್ಟಿ ಆದ್ಮೇಲೆ ದಪ್ಪ ದಪ್ಪ ಗುಳ್ಳೆ ಬರುತ್ತೆ, ಆ ಟೈಮಲ್ಲಿ ಹದ ಆಗಿದೆ ಅಂತ ಅನ್ಕೋತೀನಿ. ಆವಾಗ ಅದನ್ನ ಒಂದು ತಟ್ಟೆಗೆ ಕೆಳಗಡೆ ತುಪ್ಪ ಹಾಕಿ ಒಣಕೊಬ್ರಿ ಮತ್ತೆ ಏಲಕ್ಕಿನ ಹುರ್ಕೊಂಡು ಅದ್ರ ಮೇಲೆ ಹಾಕೋಬೇಕು. ಗಾರ್ನಿಶ್ಗೆ ಹಾಕೊಂಡು ಈ ರಾಗಿ ಗಟ್ಟಿ ಆಗಿರುತ್ತಲ್ಲ ಅದನ್ನ ಹಾಕೋಬೇಕು. ಗಸಗಸೆ ಹಾಕೋಬೇಕು.
0: ಗಸಗಸೆ. ಸೊ ಗಸಗಸೆ ಮ್ಯಾಂಡೇಟರಿ ನನ್ನ ಪ್ರಕಾರ ಸಿಹಿ ತಿಂಡಿಗೆ ಅನ್ಸುತ್ತಲ್ಲ. ಹೌದು. ಓಕೆ,
1: ಹಾಕೊಂಡು ಆ ರಾಗಿ ಹಲ್ವಾ ಏನ್ ರೆಡಿ ಆಗಿರುತ್ತಲ್ಲ ಅದ್ ಹಾಕೋಬೇಕು. ಅದ್ ಹಾಕೊಂಡು ಮತ್ತೆ ಮೇಲ್ಗಡೆ ಮತ್ತೆ ಒಣಕೊಬ್ರಿ ತುರಿ ಮತ್ತೆ ಗಸಗಸೆ ಹಾಕೊಂಡು ಗಟ್ಟಿಯಾಗ ಬಿಡ್ಬೇಕದು. 4-5 hours ಬಿಟ್ರೆ ಗಟ್ಟಿ ಆಗತ್ತೆ. ಅದ್ರ ಜೊತೆ ಆಮೇಲೆ ಅದು ತುಪ್ಪ ಹಾಕೊಂಡು ತಿನ್ಬೇಕು ಮೇಡಮ್. ಕಟ್ ಮಾಡಕ್ಕೆ ಕೊಬ್ಬರಿ ಪೀಸ್ ಬರುತ್ತಲ್ಲ ಆತರ ಆಗತ್ತೆ, ಅದು ತಿನ್ಲಿಕ್ಕೆ ತುಂಬಾ ಚೆನ್ನಾಗತ್ತೆ.
0: ಸೊ ರಾಗಿ ಹಾಲ್ಬಾಯಿ ಪ್ರೊಸೀಜರ್ ಸ್ವಲ್ಪ ಲಾಂಗ್ ಇದೆ ಅಲ್ವಾ, ಬಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ
1: ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ.
0: ಸೊ ಅದನ್ನ ಕಟ್ ಮಾಡಿದ್ರೆ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಬಿಸಿಯಾಗಿದ್ರೆ
1: ಚೆನ್ನಾಗಿರುತ್ತೆ.
0: ಸೊ ಫ್ರೀಜರ್ ಮಾಡಿ ಕೂಡ ತಿನ್ಬೋದಾ ಹಲ್ವಾ ತರ? ಅದನ್ನ ಯಾವಾಗ್ಲೂ
1: ಫ್ರೀಜರ್ ಹಾಕೋದೇನ್ ಬೇಡ, 4-5 hours ಇಟ್ಟರೆ ಅದು ಗಟ್ಟಿಯಾಗ್ಬಿಡುತ್ತೆ.
0: ಗಟ್ಟಿಯಾಗ್ಬಿಡುತ್ತೆ, ಹಾಗೆ ಅದನ್ನ ಟೇಸ್ಟ್ ಮಾಡಬಹುದು. ಸೊ ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇರ್ತೀರಾ ಶಿಲ್ಪಾ ರಾಗಿ ಹಲ್ವಾಯಿನ? ನಿಮ್ಮನೇಲಿ ಯಾರಿಗೆ ತುಂಬಾ ಇಷ್ಟ?
1: ನನ್ಗೆ ತುಂಬಾ
0: ಇಷ್ಟ. ನೋಡಿ, ಸೆಲ್ಫ್ ಲವ್ ಅನ್ನೋದು ಹೇಗಿದೆ ಅನ್ನೋದನ್ನ ನಮ್ಮ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಬೇಕಪ್ಪ. ನಮ್ಗೆ ಏನ್ ಇಷ್ಟನೋ ಅದನ್ನ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಲ್ವಾ? ಸೊ ಮಕ್ಳು ಎಷ್ಟ್ ಜನ ಶಿಲ್ಪಾ ಅವರ?
1: ನನ್ಗೆ 2 ಮಗಳು.
0: ಸೊ ಇಬ್ರು ಏನ್ ಮಾಡ್ತಿದ್ದಾರೆ?
1: ಮಗ 9th standard ಓದ್ತಾ ಇದ್ದಾನೆ, ಮಗಳು 2nd standard ಓದ್ತಾ ಇದ್ದಾಳೆ.
0: ಸೊ ಮಕ್ಕಳು ನಿಮ್ಮ ಅಡುಗೆಗಳನ್ನ ಇಷ್ಟಪಟ್ಟು ತಿಂತಾರ? ಹೊಸ ಹೊಸ ರುಚಿಗಳನ್ನ ಟ್ರೈ ಮಾಡ್ತಿರ್ತೀರಾ?
1: ತುಂಬಾ ಇಷ್ಟ ಪಡ್ತಾರೆ.
0: ಯಾವ್ದು ಸದ್ಯಕ್ಕೆ ಇವತ್ತು ಏನ್ ಮಾಡಿದ್ರಿ ಬೆಳಿಗ್ಗೆ? ಸವಿ ರುಚಿ.
1: ಅವಲಕ್ಕಿ.
0: ಓ, ಸೊ ಅವಲಕ್ಕಿ ಅಂದ್ರೆ ಸ್ವಲ್ಪ ಮಕ್ಕಳು ಸ್ವಲ್ಪ ದೂರ ಇರ್ತಾರೆ ಅಂತ ಅನ್ಕೊಳ್ತೀನಿ.
1: ಇಲ್ಲ ಮೇಡಮ್, ಮೊಸರು ಇದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ.

0: ಅವಾಗ ಅವಾಗ ಶಿಲ್ಪಾ ಅವರೇ ನಿಮ್ಮಿಂದ ನಾವು ಹೊಸ ಹೊಸ ಕೈ ರುಚಿಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋಣ ಅಂತ ಆಸೆ. ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತಾ ಇರ್ತೀರಲ್ವಾ?
1: ಖಂಡಿತ ಮೇಡಮ್.
0: ಸೊ ಹೀಗೆ ನಮ್ಮ ಸ್ಟುಡಿಯೋಗೆ ಕರೆ ಮಾಡ್ತಾ ಇರಿ, ಹಾಗೇನೆ ನಮ್ಮ ಜೊತೆ ಇರಿ, ಹೊಸ ಹೊಸ ರುಚಿಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತಾ ಇರಿ. ಕೇಳುಗರೆ, ಇವತ್ತು ಶಿಲ್ಪಾ ಮಂಜುನಾಥ್ ಅವರು ನಮ್ಮೊಟ್ಟಿಗಿದ್ದು ರಾಗಿ ಹಾಲ್ಬಾಯನ್ನ ಹೇಗೆ ಮಾಡೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ನೀವು ಕೂಡ ಇವತ್ತು ಸಂಡೆ ಹೇಗೂ ಮನೇಲೇ ಇರ್ತೀರಾ, ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಕೂಡ ಇರ್ತಾರೆ ತುಂಬಾ ಜನ, ಸ್ವಲ್ಪ ಬಿಡು ಸಿಕ್ಕರೆ ಟ್ರೈ ಮಾಡಿ ಲಕ್ಷ್ಮಿಗೆ ರಾಗಿ ಹಾಲ್ಬಾಯನ್ನ ಕೂಡ ನಾವು ನೈವೇದ್ಯವಾಗಿ ಕೊಡ್ಬೋದು, ಏನಂತೀರಿ ಶಿಲ್ಪಾ?
1: ಹೌದು ಮೇಡಮ್, ಮಾಡ್ಬೋದು.
0: ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಧನ್ಯವಾದಗಳು ಶಿಲ್ಪಾ.

ಸವಿಸವಿಯಾದಂತಹ ಕೈರುಚಿನ ತಿಳಿಸ್ಕೊಡುವಂತಹ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮವನ್ನ ಕೇಳಿದ್ರಿ. ಆತ್ಮೀಯರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಟ್ಯೂನ್ ಮಾಡಿದ್ದೀರಾ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ

0: ನೆಟ್ 2026 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಎ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇ ಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ದಿನದಾಟಕ್ಕೆ ಮಳೆ ಅಡ್ಡಿ. ವಾರ್ತೆಗಳ ವಿವರ. ಭಾರತ ರತ್ನ ಪುರಸ್ಕೃತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ನವದೆಹಲಿಯ ಸದೈವ್ ಅಟಲ್ ಸ್ಮಾರಕದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಮಾಜಿ ಪ್ರಧಾನಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ವಾಜಪೇಯಿ ಅವರ ಶಾಶ್ವತ ಪರಂಪರೆಯು ದೇಶಕ್ಕೆ ಸದಾ ಸ್ಫೂರ್ತಿಯ ಮೂಲವಾಗಿರಲಿದೆ ಎಂದು ಸ್ಮರಿಸಿದ್ದಾರೆ. ಭಾರತದ ಪ್ರಗತಿಯಲ್ಲಿ ಮಾಜಿ ಪ್ರಧಾನಿಯವರ ಪಾತ್ರ ಅಪ್ರತಿಮವಾದದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಇನ್ನು ಲೋಕಸಭಾಪತಿ ಓಂ ಬಿರ್ಲಾ ಅವರು ವಾಜಪೇಯಿ ಅವರ ಸಾರ್ವಜನಿಕ ಸೇವೆ ಮತ್ತು ಉತ್ತಮ ಆಡಳಿತ ರಾಷ್ಟ್ರನಿಷ್ಠೆಯ ದೃಢ ಸಂಕೇತವಾಗಿದ್ದು ಅವರ ತತ್ವಗಳು ಭವಿಷ್ಯದಲ್ಲೂ ನಮಗೆ ಮಾರ್ಗದರ್ಶನ ನೀಡಲಿವೆ ಎಂದು ತಿಳಿಸಿದ್ದಾರೆ. ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶುಭ ಕೋರಿದ ಜಾಗತಿಕ ನಾಯಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಧನ್ಯವಾದ ತಿಳಿಸಿದ್ದಾರೆ. ಮಾಲ್ಡೀವ್ಸ್ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಮುಯಿಜು ಅವರ ಸಂದೇಶಕ್ಕೆ ಪ್ರತಿಕ್ರಿಯಿಸಿರುವ ರಾಷ್ಟಪತಿ, ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವ ನಿರಂತರವಾಗಿ ಬೆಳೆಯಲಿ ಎಂದು ಆಶಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಎನ್ಟಿಎ ಜೂನ್ 2026 ಯುಜಿಸಿ ನೆಟ್ ಪರೀಕ್ಷೆಯ 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದೆ. ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 18ರವರೆಗೆ ಅವಕಾಶ ಕಲ್ಪಿಸಲಾಗಿದ್ದು, ಅಭ್ಯರ್ಥಿಗಳು ಅಧಿಕೃತ ಯುಜಿಸಿ ನೆಟ್ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಸವಾಲು ಮಾಡಬಹುದಾಗಿದೆ. ಆಕ್ಷೇಪಣೆ ಸಲ್ಲಿಸುವ ಪ್ರತಿಯೊಂದು ಪ್ರಶ್ನೆಗೆ 200 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದ್ದು, ಆಕ್ಷೇಪಣೆಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸುವುದು ಕಡ್ಡಾಯವಾಗಿದೆ. ಇತರೆ ಯಾವುದೇ ಮಾರ್ಗಗಳಲ್ಲಿ ಸಲ್ಲಿಸುವ ಆಕ್ಷೇಪಣೆಗಳನ್ನು ಪುರಸ್ಕರಿಸಲಾಗುವುದಿಲ್ಲ ಹಾಗೂ ಶುಲ್ಕ ಪಾವತಿಸಲು ಇದೇ 18 ಕೊನೆಯ ದಿನವಾಗಿದೆ. ಇನ್ನು ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಕುರಿತು ಪರಿಶೀಲಿಸಲು ಸಮಿತಿಯೊಂದನ್ನು ರಚಿಸಲಾಗಿತ್ತು. ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ಮೂರು ವಿಷಯಗಳಿಗೆ ಸಂಬಂಧಿಸಿದಂತೆ ಇಂದು ಪ್ರತ್ಯೇಕ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳು ಕೇವಲ ಅಧಿಕೃತ ವೆಬ್ಸೈಟ್ ಮತ್ತು ದೃಢೀಕೃತ ಸಾಮಾಜಿಕ ಜಾಲತಾಣಗಳ ಮಾಹಿತಿಯನ್ನು ಮಾತ್ರ ನಂಬುವಂತೆ ಸಂಸ್ಥೆ ಸಲಹೆ ನೀಡಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ವಂದೇ ಮಾತರಂ ಗಾಯನವನ್ನು ತಡೆಯಲು ಯತ್ನಿಸಿದರು ಎಂದು ಆರೋಪಿಸಿದರು. ಇದರ ಮೂಲಕ ಕಾಂಗ್ರೆಸ್ ರಾಷ್ಟ್ರಗೀತೆ, ಸಂವಿಧಾನ ಹಾಗೂ ದೇಶದ ಜನತೆಗೆ ಅಪಮಾನ ಮಾಡಿದೆ ಎಂದು ಅವರು ದೂರಿದ್ದಾರೆ. ಮತ್ತೊಂದೆಡೆ ಕೇರಳದ ಕಾಂಗ್ರೆಸ್ ಸರ್ಕಾರವು ತನ್ನ ಅಧಿಕೃತ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗಾಯನವನ್ನು ನಿರ್ಲಕ್ಷಿಸಿದೆ ಎಂದು ಬಿಜೆಪಿ ವಕ್ತಾರರು ಆರೋಪಿಸಿದ್ದಾರೆ. ಬಿಜೆಪಿಯ ಈ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿರುವ ಕಾಂಗ್ರೆಸ್ ವಕ್ತಾರ ಜಯರಾಮ್ ರಮೇಶ್, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಗೂ ಗೌರವಪೂರ್ವಕವಾಗಿ ಹಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯು ಇದೇ 18ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಉನ್ನತ ಮಟ್ಟದ ಸಭೆಗೂ ಮುನ್ನ ನಾಳೆ ಪರಿಸರ ಕಾರ್ಯಕಾರಿ ಗುಂಪು ಹಾಗೂ ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ.

ಹೆಜ್ಜರುಗಲಿದೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಅಧ್ಯಕ್ಷತೆಯ ಮುಖ್ಯ ಆಶಯದಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಈ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಗ್ರ ಜಾಗತಿಕ ಚರ್ಚೆಗಳು ಹಾಗೂ ಪರಿಸರ ಸಹಕಾರವನ್ನು ಬಲಪಡಿಸಲು ಈ ಸಭೆ ಸೂಕ್ತ ವೇದಿಕೆ ಕಲ್ಪಿಸಲಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಅಧ್ಯಕ್ಷತೆಯ ಭಾಗವಾಗಿ ಭಾರತವು ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನಡಿ 4 ಪ್ರಮುಖ ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ. ಸುಸ್ಥಿರ ಜೀವನ ಶೈಲಿಯ ಉತ್ತೇಜನ, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಕೋಪ ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆಯ ವಿಷಯಗಳ ಮೇಲೆ ಈ ಸಭೆಯಲ್ಲಿ ಹೆಚ್ಚಿನ ಗಮನ ಹರಿಸಲಾಗುವುದು. ಕೇರಳದ ಅತಿ ದೊಡ್ಡ ಹಬ್ಬ ತಿರುವೋಣಂ ಇದೇ 26ರಂದು ನಡೆಯಲಿದ್ದು, ಇಂದು ಅತ್ತಂ ಆಚರಣೆಯೊಂದಿಗೆ ಹಬ್ಬದ ಸಂಭ್ರಮಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ಇಂದಿನಿಂದ ಸಾರ್ವಜನಿಕರು ಮನೆಗಳಲ್ಲಿ ವರ್ಣರಂಜಿತ ಹೂವಿನ ರಂಗೋಲಿ ಬಿಡಿಸಲಾರಂಭಿಸಿದ್ದು, ತ್ರಿಪುನಿತುರಾದಲ್ಲಿ ಸಾಂಸ್ಕೃತಿಕ ಅತ್ತಚಮಯಂ ಮೆರವಣಿಗೆ ಜರುಗಲಿದೆ. ಇನ್ನು ಶಬರಿಮಲೆ ದೇವಾಲಯದ ಬಾಗಿಲು ಇಂದು ತೆರೆಯಲಿದ್ದು, ಇದೇ 24ರಿಂದ 28ರವರೆಗೆ ವಿಶೇಷ ಓಣಂ ಪೂಜೆಗಳು ನಡೆಯಲಿವೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮ ಹಾಗೂ ಪ್ರಶ್ನೆಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 23ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿರುವುದನ್ನು ಖಂಡಿಸಿ ಪ್ರತಿಭಟನಾಕಾರರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 22 ದಿನಗಳಿಂದ ಗಾಂಧಿವಾದಿ ಮಾರ್ಗದಲ್ಲಿ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ಈ ಕುರಿತು ನಿರ್ಲಕ್ಷ್ಯ ವಹಿಸಿದೆ ಎಂದು ವಿದ್ಯಾರ್ಥಿ ಮುಖಂಡ ರವೀಂದ್ರ ಕುಮಾರ್ ಪಾಸ್ವಾನ್ ತಿಳಿಸಿದ್ದಾರೆ. ಜೆಎಸ್ಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸಿ ಸಿಬಿಐ ತನಿಖೆಗೆ ಆದೇಶಿಸುವವರೆಗೆ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ರದ್ದುಪಡಿಸುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷ ಹಾಗೂ ತೃಣಮೂಲ ಕಾಂಗ್ರೆಸ್ನ ಮಾಜಿ ಶಾಸಕ ಆಶಿಷ್ ಬ್ಯಾನರ್ಜಿ ಅವರು ಬಿರ್ಬುಮ್ ಜಿಲ್ಲೆಯ ರಾಮ್ಪುರಹತ್ನಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸ್ಥಳದಲ್ಲಿ ಒಂದು ಪುಟದ ಡೆತ್ ನೋಟು ದೊರೆತಿದ್ದು, ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಬಂಗಾಳಿ ಭಾಷೆಯಲ್ಲಿ ಬರೆದಿರುವ ಈ ಪತ್ರದಲ್ಲಿ ತಾವು ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿರುವ ಅವರು, ತಮ್ಮ ಸ್ವಪಕ್ಷದವರಿಂದಲೇ ತಮಗಾದ ನೋವು ಮತ್ತು ರಾಜಕೀಯ ಹತಾಶೆಯನ್ನು ತೋಡಿಕೊಂಡಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದ ಇಸ್ಪೋರ್ಟ್ ವಿಶ್ವಕಪ್ ಚೆಸ್ ಟೂರ್ನಿಯಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಮ್ಯಾಗ್ನಸ್ ಕಾರ್ಲಸನ್ ಬೆಲಾರಸ್ನ ಗ್ರ್ಯಾಂಡ್ ಮಾಸ್ಟರ್ ಡೇನಿಸ್ ಲಾಜವಿಕ್ ಅವರನ್ನು 2-0 ಅಂತರದಿಂದ ಸೋಲಿಸಿ ಸತತ 2ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಟೀಮ್ ಲಿಕ್ವಿಡ್ ಪ್ರತಿನಿಧಿಸಿದ್ದ 35 ವರ್ಷದ ನಾರ್ವೆ ಆಟಗಾರ ಕಾರ್ಲಸನ್ ಇಡೀ ಟೂರ್ನಿಯುದ್ದಕ್ಕೂ ಅಜೇಯರಾಗಿ ಉಳಿದು ಈ ಸಾಧನೆ ಮಾಡಿದರು. ಇನ್ನೊಂದೆಡೆ ತಾಂತ್ರಿಕ ಅಡಚಣೆ ಮತ್ತು ಅಂತರ್ಜಾಲ ಸಂಪರ್ಕ ಕಡಿತದಿಂದಾಗಿ ತೀವ್ರ ಕುತೂಹಲ ಕೆರಳಿಸಿದ್ದ 3ನೇ ಸ್ಥಾನದ ಪಂದ್ಯದಲ್ಲಿ ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಹಿಕಾರು ನಕಮುರ ಅವರು ಅಲಿರೆಜಾ ಫಿರೌಜಾ ಅವರನ್ನು 4-1 ಅಂತರದಿಂದ ಮಣಿಸಿ ಕಂಚಿನ ಪದಕ ಪಡೆದುಕೊಂಡರು. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದ ಆಟ ಇಂದು ಆರಂಭವಾಗುವ ಮೊದಲೇ ಪಂದ್ಯಕ್ಕೆ ಮಳೆ ಅಡ್ಡಿ ಉಂಟು ಮಾಡಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ದಿನದಾಟದ ಅಂತ್ಯಕ್ಕೆ ದೇವದತ್ ಪಡಿಕಲ್ 131 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದು, 27 ರನ್ ಗಳಿಸಿರುವ ರಿಷಭ್ ಪಂತ್ ಅವರೊಂದಿಗೆ ಕಣದಲ್ಲಿದ್ದಾರೆ. ಕೆಎಲ್ ರಾಹುಲ್ 77 ರನ್ ಗಳಿಸಿದ್ದ ವೇಳೆ ಗಾಯಗೊಂಡು ಕಣದಿಂದ ಹೊರನಡೆದರು. ನಿನ್ನೆ ಮಳೆಯ ನಡುವೆ ಮೊದಲ ದಿನದಾಟವನ್ನು ಕೇವಲ 73 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026-84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಇ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ, ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ದಿನದ ಆಟಕ್ಕೆ ಮಳೆ ಅಡ್ಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಸಮಯಾಗಿದೆ ಸರಿಯಾಗಿ 1:22. ನೀವು ಕೇಳ್ತಾ ಇದ್ದೀರಾ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇನ್ನೀಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ
1: ಆಕಾಶವಾಣಿ

ನೇತ್ರಯುಗಳಂ ಪಿಡಿಗು ಮಂದು ಲಕ್ಷವ ಕೂಡಿ ಹಸ್ತಯುಗ ಸಾಧಿಪುದು ಮನದರ್ಥ ವಂದನ್. ನೇತ್ರಯುಗಳಂ ಪಿಡಿಗು ಮಂದು ಲಕ್ಷವ ಕೂಡಿ ಹಸ್ತಯುಗ ಸಾಧಿಪುದು ಮನದರ್ಥ ವಂದನ್. ದ್ವೈತದಿಂದದ್ವೈತದ್ವೈತದೋಳ್ದ್ವೈತ ಚೈತನ್ಯ ಲೀಲೆ ಇದು ಮಂಕುತಿಮ್ಮ. ದ್ವೈತದಿಂದದ್ವೈತದ್ವೈತದೋಳ್ದ್ವೈತ ಚೈತನ್ಯ ಲೀಲೆ ಇದು ಮಂಕುತಿಮ್ಮ.

ನಮಗೆ ಎರಡು ಕಣ್ಣುಗಳಿವೆ, ಅವು ಬೇರೆ ಬೇರೆ ಎರಡು ಚಿತ್ರಗಳನ್ನು ನೋಟಗಳನ್ನು ನೋಡೋದಿಲ್ಲ, ಒಂದೇ ಲಕ್ಷ್ಯದ ಮೇಲೆ ಗುರಿ ಇಟ್ಟು ಒಂದು ನೋಟವನ್ನು ತೋರುತ್ತವೆ. ಎರಡು ಕೈಗಳಿವೆ, ಈ ಕೈ ಒಂದು ಕೆಲಸ ಆ ಕೈ ಒಂದು ಕೆಲಸ ಪ್ರಯೋಜನ ಇಲ್ಲ, ಎರಡೂ ಕೈ ಸೇರಿ ಒಂದೇ ಕೆಲಸ ಮಾಡುತ್ತೆ, ಪೂರ್ತಿಯಾಗಿ ಶ್ರಮಿಸುತ್ತವೆ. ಒಂದು ಕೈನಲ್ಲಿ ಅಗಿಯೋದು, ಒಂದು ಕೈನಲ್ಲಿ ನೀರು ತರೋದು, ಇವೆರಡೂ ಕೂಡ ಒಂದೇ ಸತಿ ಒಂದೇ ಕಾಲದಲ್ಲಿ ಆಗೋಲ್ಲ. ಇನ್ನು ಎರಡು ಕಾಲುಗಳಿವೆ, ಈ ಎರಡು ಕಾಲುಗಳು ಒಂದು ಅಡುಗೆ ಮನೆಗೆ ಹೋಗೋಣ, ಒಂದು ಮಲಗೋ ಕೋಣೆಗೆ ಹೋಗೋಣ ಹಾಗೆ ಯೋಚನೆ ಮಾಡಲ್ಲ, ಎರಡು ಕಾಲುಗಳದ್ದು ಒಂದೇ ಗುರಿ. ಹೀಗೆ ಎರಡು ಕಣ್ಣು, ಎರಡು ಕೈ, ಎರಡು ಕಾಲು, ಎಲ್ಲವೂ ದ್ವೈತ, ಆದರೆ ಒಂದೇ ಗುರಿ ಅವುಗಳದ್ದು, ಅದೇ ಅದ್ವೈತ. ದ್ವೈತದಲ್ಲಿ ಅದ್ವೈತ ಕಾಣುವುದು ಹೀಗೆ, ಅನೇಕಗಳು ಏಕಕಾರಣಕ್ಕಾಗಿ ದುಡಿಯತ್ತೆ, ದ್ವೈತದಿಂದ ಅದ್ವೈತವು, ಅದ್ವೈತದೊಳ್ ದ್ವೈತ, ಚೈತನ್ಯ ಲೀಲೆ ಇದು ಅಂತಾರೆ. ಅಂದರೆ ವಿವಿಧತೆಯಲ್ಲಿ ಏಕತೆಗಳು ಕಾಣಸಿಗುತ್ತವೆ. ನಾವೆಲ್ಲ ಅನೇಕ ಜೀವಾತ್ಮರು, ಈ ಲಾಡು ಅಂತ ತಗೊಂಡ್ರೆ ಲಾಡು ಪರಮಾತ್ಮ, ನಾವೆಲ್ಲ ಜೀವಾತ್ಮ ಅಂದ್ರೇನು, ಅಕ್ಕಾಳುಗಳು, ಲಾಡುವಿನ ಕಾಳುಗಳು. ಅಂದರೆ ಪರಮಾತ್ಮ ಏಕ ಅದ್ವೈತ, ದೇವನೊಬ್ಬ ನಾಮ ಹಲವು. ಹೀಗೆ ಅದ್ವೈತ ಸಿದ್ಧಿಗೆ, ಅಮರತ್ವ ಪ್ರಾಪ್ತಿಗೆ ದ್ವೈತ ಸಾಧನವಾಗುತ್ತೆ. ಇದೇ ಬ್ರಹ್ಮವಸ್ತುವಿನ ಲೀಲೆ, ಚೈತನ್ಯ ಲೀಲೆ ಅಂತ ಇದ್ದಾರೆ ಡಿ ವಿ ಗುಂಡಪ್ಪನವರು.

ಬ್ರಹ್ಮ ನೀರ್ಗಲ್ಲ ಜೀವವೆನು ತೊಂದು ಕ್ಷೀರವದು ಘೃತವಿಧದರೊಳಗೆನ್ನು ತೊಂದು ನೀರಧಿ ಬ್ರಹ್ಮ ನೀರ್ಗಲ್ಲ ಜೀವವೆನು ತೊಂದು ಕ್ಷೀರವದು ಘೃತವಿಧದರೊಳಗೆನ್ನು ತೊಂದು ಕೀರು ಪರಮಾನ್ನವದು ದ್ರಾಕ್ಷಿ ಇದೆನು ತೊಂದು ಮೂರಿಂತು ಮತ ವಿವರ ಮಂಕುತಿಮ್ಮ ಕೀರು ಪರಮಾನ್ನವದು ದ್ರಾಕ್ಷಿ ಇದೆನು ತೊಂದು ಮೂರಿಂತು ಮತ ವಿವರ ಮಂಕುತಿಮ್ಮ.

0: ಜೀವಾತ್ಮ ಪರಮಾತ್ಮನ ಸಂಬಂಧವನ್ನು ಹಲವು ಮಹಾನುಭಾವರು ಹಲವು ರೀತಿಯಲ್ಲಿ ಅರ್ಥೈಸಿದ್ದಾರೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತಿಯನ್ನು ಶಿವಯೋಗಿ ನೀರಧಿ ಅಂತನ್ನೋ ಪದವನ್ನು ಇಲ್ಲಿ ಬಳಸಿದ್ದಾರೆ. ಅಂದರೆ ಸಮುದ್ರ ಅದು ಬ್ರಹ್ಮನಿದ್ದಂತೆ, ಪರಮಾತ್ಮನಿದ್ದಂತೆ, ಅದರೊಳಗಿನ ಮುಂಜುಗಡ್ಡೆ ನೀರ್ಗಲ್ಲು ಜೀವಾತ್ಮನಿದ್ದಂತೆ ಎಂಬುದು ಒಂದು ಪಂಗಡದವರ ವಾದ. ಅದು ಹಾಗಲ್ಲ, ಬ್ರಹ್ಮ ಪರಮಾತ್ಮ ಅಂದರೆ ಹಾಲು, ಜೀವಾತ್ಮ ಅನ್ನೋದು ಅದರ ಒಳಗಡೆಯೇ ಇರುವ ತುಪ್ಪ ಅನ್ನೋದು ಇನ್ನೊಂದು ಪಂಗಡದ ವಾದ. ಮೂರನೆಯ ಅಭಿಪ್ರಾಯದಂತೆ ಈ ಬ್ರಹ್ಮ ಪರಮಾತ್ಮ ಅನ್ನೋದು ಪರಮ ಅನ್ನವಿದ್ದಂತೆ, ಜೀವಾತ್ಮ ಅನ್ನೋದು ಅದರೊಳಗಿನ ದ್ರಾಕ್ಷಿಯಂತೆ ಅಂತ ಇನ್ನೊಂದು ಪಂಗಡದವರು ವಾದ. ಅಂದರೆ ಜೀವ ಬ್ರಹ್ಮರ ಸಂಬಂಧವನ್ನು, ಜೀವಾತ್ಮ ಪರಮಾತ್ಮನ ಸಂಬಂಧವನ್ನು ಅವರವರು ಕಂಡಂತೆ ಲೋಕದಲ್ಲಿ ವಿವರಿಸಿದ್ದಾರೆ. ಎರಡೂ ಒಂದೇ ಅಂತಂದವರೂ ಇದ್ದಾರೆ, ಇಲ್ಲ ಅದೇ ಬೇರೆ ಇದೇ ಬೇರೆ ಅಂತಲೂ ಕಂಡಿದ್ದಾರೆ. ಅದು ಪ್ರಧಾನ ಇದು ಅದಕ್ಕೆ ಅಧೀನ ಅಂತಾನೂ ಅಂದಿದ್ದಾರೆ. ಇವೆಲ್ಲ ಮತವಿವರಗಳು ಮಾತ್ರ, ಮತಭೇದಗಳಲ್ಲ, ಅಭಿಪ್ರಾಯ ಭೇದಗಳು ಮಾತ್ರ ಎಂದು ಡಿ ವಿ ಜಿಯವರು ಈ ಕಗ್ಗಭಾಗದಲ್ಲಿ ಅಭಿಪ್ರಾಯ ಪಡ್ತಾ ಇದ್ದಾರೆ.
1: ಕಗ್ಗದ ಸಿರಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್, ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ. ಸಮಯ ಆಗಿದೆ ಸರಿಯಾಗಿ 1:31:25. ಇನ್ನೀಗ ಕಾರ್ಯಕ್ರಮ ಲಂಚ್ ಬಾಕ್ಸ್, ಭಾನುವಾರದ ಮಧ್ಯಾಹ್ನದ ವಿಶೇಷ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಆರ್ಜೆ ರೂಪ.
2: ಕಂಗ್ರಾಜುಲೇಷನ್.

3.3 ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಲಂಚ್ ಬಾಕ್ಸ್. ಆತ್ಮೀಯರೇ, ಈ ಸಂಗೀತ ಅನ್ನೋದು ಎಲ್ಲರ ಮನಸ್ಸನ್ನ ಕರಗಿಸುವಂತಹ ಶಕ್ತಿ ಇರುವಂತಹ ದೈವತ್ವ ಅಂತಾನೆ ಹೇಳ್ಬೋದು. ನಮ್ಮ ಸಂತೋಷ, ನಮ್ಮ ಬೇಸರ, ನೋವು ಎಲ್ಲದಕ್ಕೂ ಕೂಡ ಸಂಗೀತ ಮದ್ದಾಗುತ್ತೆ ಅಲ್ವಾ? ಸಂಗೀತಕ್ಕಿರೋಂಥ ಶಕ್ತಿನೇ ಅಂಥದ್ದು. ಸಂಗೀತಕ್ಕೆ ಭಾಷೆ ಇಲ್ಲ. ಯಾವುದೇ ದೇಶ ಭಾಷೆಯಾದರೂ ಸರಿ, ಸಂಗೀತ ಬಹುಬೇಗ ಎಲ್ಲರನ್ನ ಕೂಡ ಕನೆಕ್ಟ್ ಮಾಡಿಬಿಡತ್ತೆ. ನಮಗೆಷ್ಟೇ ನೋವಿರಲಿ, ನಮಗಿಷ್ಟವಾದಂಥ ಒಂದೇ ಒಂದು ಹಾಡನ್ನು ಕೇಳಿದ ತಕ್ಷಣ ನಮ್ಮ ಆ ಒಂದು ಮೂಡಿರುತ್ತಲ್ಲ, ಎಲ್ಲವೂ ಕೂಡ ಸರಿ ಹೋಗ್ಬಿಡತ್ತೆ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸಂಗೀತ ನಿರ್ದೇಶಕರು ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ, ಹೌದಲ್ವಾ? ನಮ್ಮ ಕನ್ನಡ ಸಿನಿಮಾ ರಂಗದ ಸಂಗೀತ ಕ್ಷೇತ್ರಕ್ಕೆ ಪ್ರತಿ ವರ್ಷ ಸಾಕಷ್ಟು ಗಾಯಕರು, ಸಂಗೀತ ನಿರ್ದೇಶಕರು ಬರ್ತಾನೇ ಇರ್ತಾರೆ. ಅಂತಹ ಸಂಗೀತ ನಿರ್ದೇಶಕರಲ್ಲಿ ಕೆಲವು ಹೊಸ ಸಂಗೀತ ನಿರ್ದೇಶಕರ ಹೊಸ ಹೊಸ ಗೀತೆಗಳು ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ. ಸ್ಟೇ ಟ್ಯೂನ್. 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ತೀರ್ಥರೂಪ ತಂದೆಯವರಿಗೆ ಈ ಚಿತ್ರದಿಂದ ಒಂದು ಸುಂದರವಾದಂತಹ ಗೀತೆಯನ್ನು ಕೇಳಿದ್ರಿ, ರಜತ್ ಹೆಗ್ಡೆ ಹಾಗೂ ಇಶಾ ಸುಚಿ ಅವರ ಧ್ವನಿಯಲ್ಲಿ. 1:41 ಈ ಹೊತ್ತಲ್ಲಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ 101.3 FM ರೈನ್ಬೋ ಲಂಚ್ ಬಾಕ್ಸ್ ಕಾರ್ಯಕ್ರಮ ನಡೀತಾ ಇದೆ. ಹೊಸ ಹೊಸ ಸಂಗೀತ ನಿರ್ದೇಶಕರ ಹೊಚ್ಚ ಹೊಸ ಗೀತೆಗಳನ್ನು ನಿಮಗೆ ಕೇಳಿಸ್ತಾ ಇದ್ದೀನಿ. ಆತ್ಮೀಯರೇ, ಬಾಲ್ಯ ಶಿಕ್ಷಣವನ್ನೆಲ್ಲ ಶಿವಮೊಗ್ಗದಲ್ಲಿ ಮುಗಿಸ್ಕೊಂಡವರು ಅನೂಪ್ ಸೀಡಿನವರು. ಇವರು ಸಹ ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ಸಂಗೀತ ನಿರ್ದೇಶಕರು. ಉನ್ನತ ಶಿಕ್ಷಣಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ, ಜೊತೆಗೆ ಸಂಗೀತದ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ಹೊಂದಿದಂತಹ ಇವರು ಶಿಕ್ಷಣದ ಜೊತೆಗೆ ಸಂಗೀತವನ್ನು ಕೂಡ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದಾದ ಮೇಲೆ ಹಂಸಲೇಖ ಅವರ ಜೊತೆಗೆ ಸಂಗೀತ ನಿರ್ದೇಶನದ ಮೂಲಕ ಗುರುತಿಸಿಕೊಳ್ತಾರೆ. ಮೊಟ್ಟ ಮೊದಲ ಬಾರಿಗೆ ಒಂದಾಗೋಣ ಬಾ ಈ ಒಂದು ಸಿನಿಮಾದ ಯಾರೋ ಯಾರೋ ನನ್ನವಳು ಯಾರೋ ಅನ್ನೋಂಥ ಹಾಡಿಗೆ ಇವರು ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ. ಇದು ಇವರಿಗೆ ಒಂದು ದೊಡ್ಡ ಬ್ರೇಕ್ ಅನ್ನು ಕೊಡುತ್ತೆ. ಇದಾದ ಮೇಲೆ ಮದನ, ಜಾನಪದ, ನೆನಪಿರಲಿ, ಸಿಕ್ಸರ್, ಹೀಗೆ ಹಲವಾರು ಸಿನಿಮಾಗಳ ಹಾಡುಗಳಿಗೆ ಸಂಗೀತ ನಿರ್ದೇಶನ ಮಾಡೋದ್ರ ಜೊತೆಗೆ ಅದಕ್ಕೆ ಧ್ವನಿಯನ್ನು ಕೂಡ ನೀಡ್ತಾರೆ. ಹೀಗೆ ಮತ್ತಷ್ಟು ಮಗದಷ್ಟು ಹೊಸ ಹೊಸ ಸಂಗೀತ ನಿರ್ದೇಶಕರ ಕುರಿತಾದಂತಹ ಮಾಹಿತಿ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ. ಸ್ಟೇ ಟ್ಯೂನ್. 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲು.

ಕನ್ನಡ ಚಿತ್ರರಂಗ ಕಂಡಂತಹ ಮತ್ತೊಬ್ಬರು ಅದ್ಭುತವಾದಂತಹ ಸಂಗೀತ ನಿರ್ದೇಶಕರು ಯಾರು ಅಂತ ಹೇಳಿದ್ರೆ ಅಜನೀಶ್ ಲೋಕನಾಥ್ ಅವರು. ಸಂಗೀತ ನಿರ್ದೇಶನರಾಗಿ ಗಾಯಕರಾಗಿ ಕಾಣಿಸ್ಕೊಂಡಿದ್ದಾರೆ ಹೆಚ್ಚಾಗಿ ಅವರು. ಇನ್ನು ಭದ್ರಾವತಿಯಲ್ಲಿ ಹುಟ್ಟಿದಂತಹ ಇವರು 2009 ತೆರೆ ಕಂಡಂತಹ ಶಿಶಿರ ಈ ಸಿನಿಮಾದ ಮೂಲಕ ಸಂಗೀತ ನಿರ್ದೇಶಕರಾಗ್ತಾರೆ. ಮುಂದೆ 2014 ತೆರೆ ಕಂಡಂತಹ ಉಳಿದವರು ಕಂಡಂತೆ ಈ ಚಿತ್ರದ ಸಂಗೀತಕ್ಕೋಸ್ಕರ ವಿಮರ್ಶಕರಿಂದ ಹಾಗೆ ಪ್ರೇಕ್ಷಕರಿಂದ ತುಂಬಾ ಹೆಚ್ಚಿನ ಪ್ರಶಂಸೆಯನ್ನು ಪಡ್ಕೊಳ್ತಾರೆ. ಈ ಚಿತ್ರಕ್ಕೋಸ್ಕರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಹಾಗೆ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಕೂಡ ಪಡ್ಕೊಳ್ತಾರೆ. ಇನ್ನು ರಂಗಿತರಂಗ ಈ ಚಿತ್ರದ ಹಿನ್ನೆಲೆ ಸಂಗೀತಕ್ಕೋಸ್ಕರ ಮತ್ತಷ್ಟು ಪ್ರಶಸ್ತಿಯನ್ನ ಪಡ್ಕೊಂಡಂತಹ ಪ್ರತಿಭಾನ್ವಿತರು ಅಜನೀಶ್ ಲೋಕನಾಥ್ ಅವರು. ಇಷ್ಟಕಾಮ್ಯ, ಶ್ರೀಕಂಠ, ಕಿರಿಕ್ ಪಾರ್ಟಿ ಹಲವಾರು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನ ಮಾಡಿದಂತಹ ಇವರು 2022 ಕಾಂತಾರ ಸಿನಿಮಾಗೆ ಸಂಗೀತ ನೀಡೋದ್ರ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನ ಪಡ್ಕೊಂಡ್ರು. ಸದ್ಯ ನಮ್ಮ ಕನ್ನಡ ಸಿನಿಮಾ ರಂಗ ಮಾತ್ರ ಅಲ್ಲದೆ ತೆಲುಗು, ತಮಿಳು, ಬಹಳಷ್ಟು ಬೇರೆ ಭಾಷೆಯ ಚಿತ್ರರಂಗದಲ್ಲೂ ಸಹ ಗುರುತಿಸಿಕೊಂಡಿದ್ದಾರೆ ನಮ್ಮ ಕನ್ನಡದ ಅಜನೀಶ್ ಲೋಕನಾಥ್ ಬಿ ಅವರು.

ರವಿ ಬಸ್ರೂರು ನಮ್ಮ ಕನ್ನಡ ಚಿತ್ರರಂಗ ಕಂಡಂತಹ ಪ್ರತಿಭಾನ್ವಿತ ಸಂಗೀತ ನಿರ್ದೇಶಕರಲ್ಲಿ ಇವರು ಸಹ ಒಬ್ರು ಅಂತಾನೆ ಹೇಳ್ಬೋದು. ನಟನೆ ಇರ್ಬೋದು, ನಿರ್ದೇಶನ ಇರ್ಬೋದು, ಸಂಭಾಷಣೆ ಇರ್ಬೋದು, ನಿರ್ಮಾಪಕರಾಗಿರ್ಬೋದು, ಎಲ್ಲ ಸಹ ಎಲ್ಲ ರಂಗದಲ್ಲೂ ಸಹ ಗುರುತಿಸಿಕೊಂಡಿದ್ದಾರೆ ರವಿ ಬಸ್ರೂರು ಅವರು. ಇದೇ ರೀತಿ ಆತ್ಮೀಯರೇ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನೂಪ್ ಸೀಳಿನ್ ಇರ್ಬೋದು, ವಾಸುಕಿ ವೈಭವ್ ಇರ್ಬೋದು, ಚರಣ್ ರಾಜ್ ಇರ್ಬೋದು, ಬಹಳಷ್ಟು ಜನ ಹೊಸ ಹೊಸ ಸಂಗೀತ ನಿರ್ದೇಶಕರು ಬರ್ತಾನೆ ಇದ್ದಾರೆ. ನಮ್ಮ ಸಂಗೀತವನ್ನು, ನಮ್ಮ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಅದು ಉತ್ಪ್ರೇಕ್ಷ ಕೂಡ ಅಲ್ಲ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಹಾಡುಗಳ ಸಂಗೀತ ನಿರ್ದೇಶಕರ ಕುರಿತಾಗಿ ಮಾತಾಡಿದ್ವಿ. ಕೆಲವೇ ಕೆಲವು ಸಂಗೀತ ನಿರ್ದೇಶಕರ ಬಗ್ಗೆ ನಾನು ಮಾತಾಡಿದೆ, ಆದರೆ ನೂರಾರು ಜನರ ಸಂಗೀತ ನಿರ್ದೇಶಕರ ಹಾಡುಗಳನ್ನು ಕೇಳ್ತಾ ಇರುವಾಗ ನಾವು ನಮ್ಮನ್ನೇ ಮರೆತು ಬಿಡ್ತೀವಿ. ನಾವು ಎಲ್ಲೋ ಹೋಗಿರೋ ಹಾಗೆ ಹಾಗೆ ನಮ್ಮ ಎಲ್ಲ ನೋವುಗಳಿಗೆ, ನಲಿವುಗಳಿಗೆ, ನಮ್ಮ ಎಲ್ಲ ಸಂದರ್ಭಗಳಿಗೂ ಹಾಡು ನಮ್ಮ ಜೊತೆಯಾಗುತ್ತೆ. ಹೀಗೆ ಜೊತೆಯಾಗಿರಲಿ ಎಲ್ಲ ಗೀತೆಗಳು ಅಂತ ಹೇಳ್ತಾ ಮತ್ತಷ್ಟು ಮಗದಷ್ಟು ಸಂಗೀತ ನಿರ್ದೇಶಕರು ಹೊಸ ಹೊಸ ಹಾಡುಗಳ ಜೊತೆ, ಹೊಸ ಹೊಸ ಹಾಡಿನ ರಾಗಗಳ ಜೊತೆಗೆ ನಮ್ಮ ಚಂತನವನಕ್ಕೆ ಕಾಲಿಡ್ಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮತ್ತೊಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ಬ್ರೈನ್ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಎನ್ನಲಾದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಆದೇಶ ನೀಡಲಾಗಿದ್ದು, ತನಿಖಾ ವರದಿ ಬಂದ ಮೇಲೆ ಪ್ರಕರಣದ ಸತ್ಯಾಸತ್ಯತೆ ಕುರಿತು ಸ್ಪಷ್ಟತೆ ದೊರಕಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಭಾಗಮಂಡಲದ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,

0: ವನ್ಯಧಾಮದಲ್ಲಿ ಬೇಟೆಗಾರರು ಎನ್ನಲಾದವರಿಂದ ಕೋವಿ ಮತ್ತಿತರ ವಸ್ತುಗಳನ್ನು ಅರಣ್ಯ ಇಲಾಖಾಧಿಕಾರಿಗಳು ವಶಪಡಿಸಿಕೊಂಡಿದ್ದು ಆ ಗುಂಪಿನಲ್ಲಿದ್ದ ಓರ್ವ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ. ನ್ಯಾಯಾಂಗ ತನಿಖೆಯ ನಂತರ ಸ್ಪಷ್ಟತೆ ದೊರಕಲಿದೆ ಎಂದರು. ಕಾವೇರಿ ವನ್ಯಜೀವಿಧಾಮದ ಶಾಗ್ಯಬೀಟ್ನ ಹೊಳೆಮರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಘಟನೆಯ ತನಿಖೆಗೆ ಚಾಮರಾಜನಗರ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಎಂದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಹೇಳಿದ್ದಾರೆ. ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿಗದಿತ ಅವಧಿಯೊಳಗೆ ತನಿಖೆ ನಡೆಸಿ ವರದಿ ಸಲ್ಲಿಸಲಾಗುತ್ತದೆ. ಈಗಾಗಲೇ ತನಿಖೆ ಆರಂಭವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಮಹಜರು ನಡೆಸಿದ್ದು, ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಸಂಪೂರ್ಣ ತನಿಖಾ ವರದಿಯನ್ನ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು. ಮೃತರ ಕುಟುಂಬಸ್ಥರು ಹನೂರು ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗ ಇಡೀ ರಾತ್ರಿ ಧರಣಿ ನಡೆಸಿದ್ದು, ಇಂದು ಬೆಳಿಗ್ಗೆಯೂ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ಮೃತರ ಕುಟುಂಬವು ಜೀವನಾಧಾರ ಕಳೆದುಕೊಂಡಿರುವುದರಿಂದ ಸರ್ಕಾರಿ ಉದ್ಯೋಗ ನೀಡಬೇಕು, ಜೊತೆಗೆ ಕಾವೇರಿ ವನ್ಯಜೀವಿಧಾಮದ ಹಿರಿಯ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಕೂಡಲೇ ಅಮಾನತುಪಡಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂಬ ಬೇಡಿಕೆ ಮುಂದಿಟ್ಟುಕೊಂಡು ಧರಣಿ ಮುಂದುವರೆಸಿದ್ದಾರೆ. ಮೂವರ ಶವಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿದೆ. ನೈಸ್ ಸಂಸ್ಥೆ ಅನಧಿಕೃತವಾಗಿ ಸಂಗ್ರಹಿಸುತ್ತಿರುವ ಟೋಲ್ ಅನ್ನು ತಕ್ಷಣ ಜಾರಿಗೆ ಬರುವಂತೆ ನಿಷೇಧಿಸಬೇಕು ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದು, ಒಂದು ಶಾಸನವನ್ನು ರಚಿಸುವ ಮೂಲಕ ನೈಸ್ ರಸ್ತೆ ಯೋಜನೆಯನ್ನು ರಾಜ್ಯ ಸರ್ಕಾರ ಸ್ವಾಧೀನ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್, ಸುಪ್ರೀಂಕೋರ್ಟ್ ತೀರ್ಪುಗಳಲ್ಲಿ ನೀಡಿರುವ ನಿರ್ದೇಶನಗಳಂತೆ ಹಾಗೂ ವಿಧಾನಸಭೆ ಸದನ ಸಮಿತಿ ಮತ್ತು ಸಚಿವ ಸಂಪುಟದ ಉಪಸಮಿತಿಗಳ ಶಿಫಾರಸುಗಳಲ್ಲಿ ದಾಖಲಿಸಿರುವಂತೆ ನೈಸ್ ಸಂಸ್ಥೆ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಯೋಜನೆ ಅನುಷ್ಠಾನದ ಒಪ್ಪಂದದಲ್ಲಿರುವ ನಿಬಂಧನೆ ಮತ್ತು ಷರತ್ತುಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೈಸ್ ಯೋಜನೆ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರ ಬರೆದಿದ್ದು, ಕಾನೂನಿನ ಚೌಕಟ್ಟಿನಲ್ಲಿ ಮುಂದಿನ ಕೆಲಸಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ತೀವ್ರ ಮಳೆ ಅಭಾವದಿಂದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರೈತರ ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ಹಾನಿಗೀಡಾದ ಬೆಳೆಗಳನ್ನು ಪರಿಶೀಲಿಸಿದರು. ಇಂಡಿ ತಾಲೂಕಿನ ಹೊರ್ತಿ ಗ್ರಾಮದ ರೈತ ಮಾಳಪ್ಪ ಸೊನಕನಹಳ್ಳಿ ಅವರ 6 ಎಕರೆ ಜಮೀನಿನಲ್ಲಿ ಒಣಗುತ್ತಿರುವ ತೊಗರಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವರು, ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲಿದೆ ಎಂದು ಭರವಸೆ ನೀಡಿದರು. ಬೆಳೆಯ ಹಾನಿ ಕುರಿತು ವೈಜ್ಞಾನಿಕ ವರದಿ ಸಿದ್ಧಪಡಿಸಲು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸಮಗ್ರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಇಂಡಿ ತಾಲೂಕಿನಲ್ಲಿ 100%ರಷ್ಟು ಬೆಳೆ ಹಾನಿಗೀಡಾಗಿದ್ದು 42,000 ರೈತರು ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಈ ಬಾರಿ ಜಿಲ್ಲಾದ್ಯಂತ 2,50,000 ರೈತರು ಬೆಳೆ ವಿಮೆ ಮಾಡಿಸಿಕೊಂಡಿದ್ದಾರೆ ಎಂದು ಸಚಿವರು ವಿವರಿಸಿದರು. ಈ ಬಾರಿ ಮುಂಗಾರು ಕೊರತೆಯಿಂದಾಗಿ ತೊಗರಿ, ಈರುಳ್ಳಿ, ಸೂರ್ಯಕಾಂತಿ ಸೇರಿದಂತೆ ಹಲವು ಬೆಳೆಗಳು ಹಾನಿಗೀಡಾಗಿದ್ದು ರೈತರ ಸಂಕಷ್ಟವನ್ನು ಆಲಿಸಲಾಗಿದೆ. ಇದನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ಪರಿಹಾರ ಒದಗಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳು ರೈತರ ಬೆಳೆ ನಾಶ ಮಾಡುತ್ತಿರುವ ಬಗ್ಗೆ ದೂರುಗಳು ಬರುತ್ತಿದ್ದು, ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮ ಹೇಳಿಕೆ ನೀಡಿರುವ ಅವರು, ಜಿಲ್ಲೆಯಲ್ಲಿ ಮಾನವ ವನ್ಯಪ್ರಾಣಿ ಸಂಘರ್ಷ ನಿಯಂತ್ರಿಸಲು 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ 12,77,00,000 ರೂಪಾಯಿ ಅನುದಾನ ಒದಗಿಸಲಾಗಿದೆ. ಆನೆ ಹಾವಳಿ

ನಿಯಂತ್ರಣಕ್ಕಾಗಿಯೇ ಕೊಪ್ಪ ಅರಣ್ಯ ವಿಭಾಗಕ್ಕೆ ಆನೆ ಕಾರ್ಯಪಡೆ ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾಹಿತಿ ಹಂಚಿಕೊಂಡಿದ್ದು, ಕೆಆರ್ಎಸ್ ಜಲಾಶಯದ 10 ಗೇಟ್ಗಳನ್ನು ಮಧ್ಯರಾತ್ರಿ ತೆರೆದು ತಮಿಳುನಾಡಿಗೆ ನೀರು ಹರಿಸಲಾಗಿದೆ ಎಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ನೀರು ಕರ್ನಾಟಕದ ರೈತರ ಬದುಕಾಗಿತ್ತು, ತಕ್ಷಣವೇ ತಮಿಳುನಾಡಿಗೆ ನೀರು ಹರಿಸುವುದನ್ನು ನಿಲ್ಲಿಸಿ ಮಂಡ್ಯದ ರೈತರ ಹಿತ ಕಾಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಗೋವುಗಳ ಕಳ್ಳ ಸಾಗಾಟವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಶಿಕಾರಿಪುರದಲ್ಲಿ ಗೋ ಕಳ್ಳ ಸಾಗಾಣಿಕೆದಾರರಿಂದ ಗಾಯಗೊಂಡವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸರ್ಕಾರ ಆದ್ಯತೆ ನೀಡಬೇಕು, ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಘಟನೆ ಸಂಬಂಧ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು, ತಪ್ಪಿತಸ್ಥರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಆಗಸ್ಟ್ 18ರಂದು ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ ವಾರ್ತಾಲಾಪ ಹಮ್ಮಿಕೊಳ್ಳಲಾಗಿದೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಿದ್ದು, ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯ ಸಹಕಾರಿ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ, ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್ವಿ ದೇಶಪಾಂಡೆ ಉಪಸ್ಥಿತರಲಿದ್ದಾರೆ. ಶಾಸಕರಾದ ಶಿವರಾಮ್ ಹೆಬ್ಬಾರ್, ದಿನಕರ ಶೆಟ್ಟಿ, ಮಂಕಳ ವೈದ್ಯ, ಭೀಮಣ್ಣ ನಾಯ್ಕ, ವಿಧಾನ ಪರಿಷತ್ ಸದಸ್ಯರಾದ ಬಸವರಾಜ ಹೊರಟ್ಟಿ, ಎಸ್ವಿ ಸಂಕನೂರು, ಗಣಪತಿ ಉಳ್ವೇಕರ್ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಭಾರತ ಸರ್ಕಾರದ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ, ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ, ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಜಾನಕಿ ಕೆಎಂ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ, ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಶಿವಕುಮಾರ್ ಬಿ ಉಪಸ್ಥಿತರಿರಲಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಆಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್, ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 2:40:35. ಇನ್ನೀಗ ಮತ್ತಷ್ಟು ಮಗದಷ್ಟು ಸುಂದರ ಚಿತ್ರಗೀತೆಗಳು ನಿಮಗಾಗಿ ಮೂಡಿಬರಲಿವೆ.

ಇದುವರೆಗೂ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹೊಸ ಬೆಳಕು ಚಿತ್ರದ ಸೂಪರ್ ಹಿಟ್ ಗೀತೆಯೊಂದನ್ನು ಕೇಳಿದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಯಾವ ಚಿತ್ರದಿಂದ ಅಂತ ಹೇಳಿದ್ರೆ ಗುರುದೇವ ಹೊಯ್ಸಳ ಈ ಚಿತ್ರದಿಂದ. ಹಾಡಿದಾರೆ ಹರಿಚರಣ್, ರಚನೆ ಯೋಗರಾಜ್ ಭಟ್, ಸಂಗೀತ ಸಂಯೋಜನೆ ಆಜನೀಶ್ ಲೋಕನಾಥ್ ಬಿ ಅವರದ್ದು. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಆರ್ಜಿ ರೂಪಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್. 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಆತ್ಮೀಯರೇ, ನಮ್ಮ ಮುಂದಿನ ಕಾರ್ಯಕ್ರಮ ಹೊಂಬಿಸಿಲು.
2: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
3: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
3: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
1: ಹೌದು ಹೌದು, ಆಟ ಆಡು, ಆಡಿ ನೋಡು, ನಿಮ್ಮೆಲ್ಲರ ಚಿಂತೆಯನ್ನ ಸ್ವಲ್ಪ ಸೈಡ್ಗೆ ಇಟ್ಟು ನೋಡಿ. ಸಮಯ ಆಗಿದೆ ಸರಿಯಾಗಿ 3 ಗಂಟೆ. ನೀವು ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್. ಭಾನುವಾರದ ವಿಶೇಷ ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಏನಪ್ಪ ಇಂದಿನ ಹೊಂಬಿಸಿಲು ಕಾರ್ಯಕ್ರಮದ ವಿಶೇಷ ಅಂತ ಹೇಳಿದ್ರೆ ಗೊತ್ತೇ ಇದೆಯಲ್ಲ, ಆಟ ಆಡೋದು. ಯಾವ ಆಟ ಅಂತ ಹೇಳಿದ್ರೆ ರಸಪ್ರಶ್ನೆಗಳ ಆಟ. ನಾನು ಇಂದಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ 3-4 ಒಂದಷ್ಟು ಪ್ರಶ್ನೆಗಳನ್ನ ನಮ್ಮ ಕೇಳುಗರಿಗೆ ಕೇಳ್ತೀನಿ. ನಮ್ಮ ಕೇಳುಗರು ಅಂದ್ರೆ ಯಾರು? ಯಾರ್ಯಾರು? ನೀವೇನೆ. ನಿಮ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಆ ಪ್ರಶ್ನೆಗಳಿಗೆ ನೀವು ಸರಿಯಾದಂತಹ ಉತ್ತರವನ್ನ ನಮಗೆ ಸಂದೇಶದ ಮುಖಾಂತರ ರವಾನಿಸಬೇಕು. ಅಲ್ಲ, ನಾನು ಉತ್ತರ ಕೊಟ್ರೆ ನೀವೇನ್ ಕೊಡ್ತೀರಿ ಅಂತ ನಿಮ್ಮ ಪ್ರಶ್ನೆ ಬಂದ್ರೂ ಬರಬಹುದು, ಖಂಡಿತ ಬರುತ್ತೆ. ಹೇಳ್ಬಿಡ್ತೀನಿ ಏನ್ ಕೊಡ್ತೀನಿ ಅಂತ. ನಾನು ಕೇಳುವಂತ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನ ಕೊಟ್ರೆ ಈ ರೀತಿ ಒಂದು ಜೋರಾದ ಚಪ್ಪಾಳೆ ನಿಮ್ಮ ಹತ್ತಿರ ಬರುತ್ತೆ. ಅದರ ಜೊತೆಗೆ ಯಾರು ವೇಗವಾಗಿ ಸರಿಯಾಗಿ ಉತ್ತರವನ್ನ ಕೊಡ್ತೀರೋ ಅವರ ಇಷ್ಟದ ಹಾಡು ಮುಂದಿನ ಹಾಡಾಗಿ ಪ್ರಸಾರವಾಗುತ್ತೆ. ನಿಮ್ಮ ಇಷ್ಟದ ಒಂದು ಸುಂದರ ಗೀತೆಯನ್ನ ಕೇಳಬೇಕು, ನೀವು ವಿನ್ನರ್ ಅಂತ ಅನ್ನಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಏನು ಮಾಡೋದು ಬೇಡ, ನಾನು ಕೇಳುವಂತಹ ಅತಿ ಸುಲಭದ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳನ್ನ ವಾಟ್ಸಪ್ ಸಂದೇಶದ ಮುಖಾಂತರ ನಮಗೆ ರವಾನಿಸಬೇಕು. ನಮ್ಮ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013, 9480901013. ಈ ಸಂಖ್ಯೆಗೆ ನಿಮ್ಮೆಲ್ಲರ ಉತ್ತರಗಳು ಬಂದು ನಮ್ಮನ್ನ ತಲುಪಬೇಕು. ಪ್ರಶ್ನೆ ಏನು ಕೇಳ್ತೀನಿ, ಅದಕ್ಕೂ ಮೊದಲು ಒಂದು ಸುಂದರ ಗೀತೆ ನಿಮಗಾಗಿ ಬರಲಿದೆ. ಗೀತೆಯ ನಂತರ ಮೊದಲ ಪ್ರಶ್ನೆ ಕಾಯ್ತಾ ಇದೆ. ಎಲ್ಲೂ ಹೋಗ್ಬೇಡಿ, ನಿಮ್ಮ ಜಂಗಮವಾಣಿಗಳನ್ನ, ಮೊಬೈಲ್ಗಳನ್ನ ಕೈನಲ್ಲಿ ಹಿಡ್ಕೊಂಡು ಕಾಯ್ತಾ ಇರಿ. ಪ್ರಶ್ನೆ ಕೇಳಿದ ತಕ್ಷಣ ಪಟಾಪಟಂತ ಉತ್ತರವನ್ನ ಕಳಿಸಿ. ನಿಮ್ಮ ಪ್ರೈಸ್ಗಳನ್ನ, ಯಾವ ಪ್ರೈಸು? ನಿಮ್ಮ ಸಂಗೀತದ ಹಾಡಿನ ಪ್ರೈಸ್ಗಳನ್ನ ನಿಮ್ಮದಾಗಿಸ್ಕೊಳ್ಳಿ. ಕೇಳ್ತಾ ಇರಿ ಸ್ಟೇಟ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇಷ್ಟು ಅದ್ಭುತವಾದಂತಹ ಗೀತೆಯನ್ನ ಕೇಳಿದ ಮೇಲೆ ಕನ್ನಡದ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಲಿಲ್ಲ ಅಂತ ಹೇಳಿದ್ರೆ ಹೊಂಬಿಸಿಲು ಕಾರ್ಯಕ್ರಮ ಸಂಪೂರ್ಣ ಅನಿಸ್ಕೊಳ್ಳೋದಿಲ್ಲ. ಪ್ರಾರಂಭ ಮಾಡೋದಕ್ಕೂ ಮೊದಲೇನೆ ಕನ್ನಡದ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ಆಸೆ ಪಟ್ಟೆ ಬಂದಿದ್ದೀನಿ. ಪ್ರಶ್ನೆ ಹೀಗಿದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಎರಡು ಹಾಡುಗಳ ಕಾಲಾವಕಾಶ ನಿಮಗೆ ಇರುತ್ತೆ. ಎರಡು ಹಾಡುಗಳ ಕಾಲಾವಕಾಶದಲ್ಲಿ ನಿಮ್ಮ ಉತ್ತರಗಳು ನಮ್ಮನ್ನ ತಲುಪಬೇಕು. ಮತ್ತೊಮ್ಮೆ ವಾಟ್ಸಪ್ ಸಂಖ್ಯೆಯನ್ನ ಹೇಳ್ಬಿಡ್ತೀನಿ, ನಿಮಗೆ ತೊಂದರೆ ಆಗಬಾರ್ದಲ್ಲ. ಹಾಗಾಗಿ 9480901013 9480901013 ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು ನಮ್ಮನ್ನ ತಲುಪಬೇಕು. ಯಾರು ವೇಗವಾಗಿ ಮೊದಲಿಗರಾಗಿ ಉತ್ತರವನ್ನ ಕಳಿಸ್ಕೊಡ್ತಾರೋ ಅವರ ಇಷ್ಟದ ಗೀತೆ ಮುಂದಿನ ಹಾಡಾಗಿ ಪ್ರಸಾರವಾಗುತ್ತೆ. ಪ್ರಶ್ನೆ ಹೀಗಿದೆ, ಎನಿತು ಇನಿತು ಈ ಕನ್ನಡ ನುಡಿಯು, ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹಕ ಸುದಿಯು, ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹಕ ಸುದಿಯು, ಹೀಗೆ ಹೊಗಳಿ ನಮ್ಮ ಕನ್ನಡ ಭಾಷೆಯ ಮಹತ್ವವನ್ನ ವರ್ಣನೆ ಮಾಡಿದಂಥ ಕವಿ ಯಾರು? ಪ್ರಶ್ನೆ ಮತ್ತೊಮ್ಮೆ, ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹಕ ಸುದಿಯು, ಹೀಗೆ ಹೊಗಳಿ ನಮ್ಮ ಕನ್ನಡ ಭಾಷೆಯ ಮಹತ್ವವನ್ನ ವರ್ಣನೆ ಮಾಡಿದಂಥ ಕವಿ ಯಾರು ಅನ್ನೋದನ್ನ ನೀವು ಉತ್ತರದ ಮುಖಾಂತರ, ಸಂದೇಶದ ಮುಖಾಂತರ ನಮಗೆ ತಲುಪಿಸಬೇಕು. ನಮ್ಮ ಸಂಖ್ಯೆ 9480901013 ಈ ಸಂಖ್ಯೆಗೆ ಬೇಗ ಬೇಗ ನಿಮ್ಮ ಉತ್ತರಗಳು ಬಂದು ತಲುಪಲಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಕೊಂಬಿಸಿಲು ಕಾರ್ಯಕ್ರಮದ ಮೊದಲ ಪ್ರಶ್ನೆ ಹೀಗಿತ್ತು. ಎನಿತು ಇನಿತು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹಕ ಸುದಿಯು. ಎನಿತು ಇನಿತು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹಕ ಸುದಿಯು. ಹೀಗೆ ಹೊಗಳಿ ಕನ್ನಡ ಭಾಷೆಯ ಮಹತ್ವವನ್ನ ವರ್ಣನೆ ಮಾಡಿದಂಥ ಕವಿ ಯಾರು ಅನ್ನುವಂಥ ಪ್ರಶ್ನೆ. ಇನ್ನು ಒಂದೇ ಒಂದು ಹಾಡಿನ ಕಾಲಾವಕಾಶ ನಿಮಗಿದೆ, ಎರಡು ಹಾಡುಗಳ ಕಾಲಾವಕಾಶ ಅಂತ ಹೇಳಿದ್ದೆ. ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಬಹಳಷ್ಟು ಸಂದೇಶಗಳು ಬಂದಿವೆ, ಎಲ್ಲ ಸಂದೇಶಗಳನ್ನ ಕೂಡ ನೋಡೋಣ. ಇನ್ನು ಒಂದು ಹಾಡಿನ ಕಾಲಾವಕಾಶ, ಬೇಗ ಬೇಗ ನಿಮ್ಮ ಸರಿಯಾದ ಉತ್ತರಗಳು ನಮ್ಮನ್ನ ಬಂದು ತಲುಪಲಿ. ನಮ್ಮ ಸಂಖ್ಯೆ ಈಗಿದೆ 9408090910013. ಕೇಳ್ತಾ ಇದೀವಿ ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇದು ಹೊಂಬಿಸಿಲು ಕಾರ್ಯಕ್ರಮ.

ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹಕ ಸುಧಿಯು. ಹೀಗೆ ಹೊಗಳಿ ನಮ್ಮ ಕನ್ನಡ ಭಾಷೆಯ ಮಹತ್ವವನ್ನ ವರ್ಣನೆ ಮಾಡಿದಂಥ ಕವಿ ಯಾರು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದೆ.

ಈ ಪ್ರಶ್ನೆಯನ್ನ ಈ ಹೊಂಬಿಸಿದು ಕಾರ್ಯಕ್ರಮದಲ್ಲಿ ಕೇಳಿದ ತಕ್ಷಣ ವೇಗವಾಗಿ ಸರಿಯಾಗಿ ಉತ್ತರ ಕೊಟ್ಟಂತಹ ಮೊದಲ ಇಬ್ಬರು ಕೇಳುಗರು. ಒಬ್ಬರ ಹೆಸರನ್ನ ಹೇಳ್ತೀನಿ ಅಂತ ಹೇಳಿದ್ದೆ, ಆದ್ರೆ ತುಂಬಾ ಸಂದೇಶ ಬಂದಿದ್ರಿಂದ ಇಬ್ಬರ ಹೆಸರುಗಳನ್ನ ಹೇಳುವಂತ ಆಸೆಯಾಗಿದೆ. ಇಬ್ಬರು ಕೇಳುಗರು ಯಾರು ಅಂತ ಹೇಳಿದ್ರೆ ಬಿಂದು ಪ್ರಕಾಶ್ ಅವರು ಹಾಗೆ ಎನ್ ಆರ್ ಪ್ರಸಾದ್ ಅವರು. ಅಭಿನಂದನೆಗಳು, ಕಂಗ್ರಾಚ್ಯುಲೇಷನ್ಸ್ ಬಿಂದು ಪ್ರಕಾಶ್ ಅವರಿಗೆ ಹಾಗೆ ಎನ್ ಆರ್ ಪ್ರಸಾದ್ ಅವರಿಗೆ. ಇನ್ನು ಇವರ ನಂತರ ಯಾರೆಲ್ಲ ಉತ್ತರವನ್ನ ಕಳಿಸ್ಕೊಟ್ರು ಅಂತ ಹೇಳ್ತೀನಿ, ಆ ನಂತರ ಸರಿ ಉತ್ತರವನ್ನ ಹೇಳ್ತೀನಿ. ಇವರ ನಂತರ ಸಂದೇಶವನ್ನ ಕಳಿಸ್ಕೊಟ್ಟವರು ಜಗದಾಂಬಿಕಾ ಹಂಸವೇಣಿಯ ಹಂಸವೇಣಿಯವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹೊನ್ನೂರು ಹಲ್ಲಿ ಅವರು ಹನುಮಂತಪುರದಿಂದ, ಹಾಗೆ ಪದ್ಮಶ್ರೀ ಕುಟುಂಬದವರ ಸಂದೇಶ ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಶ್ರೀಧರ್ ಮೂರ್ತಿ ಅವರು ಶೆಟ್ಟಿಗೆರೆಯಿಂದ, ರೂಪಾ ಪಾಂಡುರಂಗರಾವ್ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಸರಿ ಉತ್ತರ ಇವರದು. ಇನ್ನು ಮಲ್ಲಿಕಾರ್ಜುನ್ ಶೆಟ್ಟಿ ಅವರ ಉತ್ತರ ಕೂಡ ನಮ್ಮನ್ನ ಬಂದು ತಲುಪಿದೆ. ಹುಬ್ಬಳ್ಳಿ ಲೋಹಿತ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಅವರ ಉತ್ತರ. ಇವರ ನಂತರ ಪೂರ್ಣಿಮಾ ಅವರು ಬೆಂಗಳೂರು ಲಾಲ್ಬಾಗ್ ರಸ್ತೆ ಗಜಾನನ ಭಟ್ ಅವರು ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸಾಬರಮತಿ ಆಶ್ರಮದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಇವರ ಹೆಸರನ್ನ ತಿಳಿಸಿಲ್ಲ. ನಂಬರ್ ಎಂಡಿಂಗ್ ವಿತ್ 6499. ಇವರ ನಂತರ ಸುಮಿತ್ರಾ ಅವರು ಸಂಡೂರ್ನಿಂದ, ನಂಬರ್ ಎಂಡಿಂಗ್ ವಿತ್ 6843 ಇವರ ಸಂದೇಶ ಕೂಡ ಬಂದಿದೆ. ಹಾಗೆ ಉದಯ ಕರ್ಕೇರ ಅವರು ಉಡುಪಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ, ಕಲ್ಯಾಣ್ ಅವರು ಬೆಂಗಳೂರಿನಿಂದ ಉತ್ತರವನ್ನ ಕಳಿಸಿದ್ರೆ, ಹರ್ಷಿಕಾ ಅವರು ಕೋರ್ಮಂಗಲದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ, ಸರಿಯಾಗಿದೆ ನಿಮ್ಮ ಉತ್ತರ. ಇನ್ನು ಮಲ್ಲಾಡಿಹಳ್ಳಿಯಿಂದ ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಇವರು. ಧನ್ಯವಾದಗಳು ನಿಮಗೆ, ಸರಿಯಾಗಿದೆ ನಿಮ್ಮ ಉತ್ತರ. ಇನ್ನು ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ನೇತ್ರ ಅವರು ಕೆಂಗೇರಿಯಿಂದ, ಹಾಗೆ ಗುರುರಾಜ್ ಕುಟುಂಬ ಇವರು ವಿರೂಪಾಕ್ಷಪುರ ಇಲ್ಲಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವರ ನಂತರ ಮತ್ಯಾರು ಅಂತ ನೋಡೋದಾದ್ರೆ ಡೇವಿಡ್ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಮುನಿರಾಬಾದ್ ಇಲ್ಲಿಂದ. ಹಾಗೆ ನಂಬರ್ ನಿಮಿತ್ 4378 ಮುತ್ತು ಅವರ ಸಂದೇಶ, ಜಯಶೀಲ ಅವರು ಜೆಪಿ ನಗರದಿಂದ, ಮಲ್ಲಿಕಾರ್ಜುನ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ, ಸುಧಾ ಅವರು ಬೂದಿಹಾಳದಿಂದ. ಹಾಗೆ ನಂಬರ್ ಎಂಡಿಂಗ್ ವಿತ್ 4888 ಇವರ ಉತ್ತರ ಕೂಡ ಸರಿಯಾಗಿದೆ. ನಂಬರ್ ಎಂಡಿಂಗ್ ವಿತ್ 9944 ದಯವಿಟ್ಟು ಹೆಸರನ್ನ ಕಳಿಸ್ಕೊಡಿ. ನಿಮ್ಮ ಮುದ್ದಾದ ಹೆಸರನ್ನ ಹೇಳೋದಕ್ಕೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತಲ್ವಾ. ಉತ್ತರದ ಜೊತೆಗೆ ನಿಮ್ಮ ಹೆಸರು ಹಾಗೆ ಊರಿನ ಹೆಸರನ್ನ ನಮೂದಿಸೋದು ಮರಿಬೇಡಿ. ಬಸವರಾಜು ಪುಟ್ಟಿಗೇರೆ ಅವರು ಹೊಸಹಳ್ಳಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಭಾಗೀರಥಿ ಅವರು ಶಿವಕುಮಾರ ಎಲ್ಲಿಂದ ಬಸವನಗುಡಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಎಸ್ ಎಂ ಶೋಭಾ ಅವರು ಹಾಸನದಿಂದ, ನಂಬರ್ ಎಂಡಿಂಗ್ ವಿತ್ 5360 ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಚಂದ್ರಶೇಖರ್ ಅವರು ತಾವರೆಕೆರೆಯಿಂದ, ಹಾಗೆ ಶಿವಕುಮಾರ್ ಅವರು ಬಸವನಗುಡಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವರ ನಂತರ ಮತ್ಯಾರು ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ, ಮತ್ಯಾರು ಭಾಗ್ಯಮ್ಮ ಅವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಸರಸ್ವತಿ ಬಿದರ್ ಅವರು ಮುದ್ದೇಬಿಹಾಳದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಅನುಷಾ ಅವರ ಉತ್ತರ ಸರಿಯಾಗಿದೆ. ವಿಜಯನಗರದಿಂದ ದಿಲೀಪ್ ಅವರು ಕೂಡ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಅಭಿನಂದನೆಗಳು ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳಿದರಿಗೆ. ಬಹಳಷ್ಟು ಉತ್ತರಗಳು ಸರಿಯಾಗಿವೆ, ಒಂದಷ್ಟು ಉತ್ತರಗಳು ತಪ್ಪಾಗಿವೆ. ಪರವಾಗಿಲ್ಲ, ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಏನಿತ್ತು ಇನಿದು ಈ ಕನ್ನಡ ನುಡಿಯು, ಮನವನ್ನು ತಣಿಸುವ ಮೋಹಕ ಸುದಿಯೋ, ಹೀಗೆ ನಮ್ಮ ಕನ್ನಡ ಭಾಷೆಯನ್ನ ಅದರ ಮಹತ್ವವನ್ನ ಹಾಡಿ ವರ್ಣಿಸಿದಂತಹ ಕವಿ ಯಾರಪ್ಪ ಅಂತ ಹೇಳಿದ್ರೆ ಬೆಟಗೇರಿ ಕೃಷ್ಣ ಶರ್ಮಾ ಅವರು. ಇವರು ನಮ್ಮ ಕನ್ನಡ ಭಾಷೆಯ ಒಂದು ಸಂಪತ್ತನ್ನ ಹೆಚ್ಚು ಮಾಡಿದವರು ಅಂತಾನೆ ಹೇಳ್ಬೋದು. ನಮ್ಮ ಕನ್ನಡ ಸಾರಸ್ವತ ಲೋಕವನ್ನ ಶ್ರೀಮಂತಗೊಳಿಸಿದವರು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಅವರು. ಇವರನ್ನ ಆನಂದ ಕಂದ ಅನ್ನುವಂಥ ಕಾವ್ಯನಾಮದಿಂದ ನಮ್ಮ ಕನ್ನಡ ನಾಡಿನಲ್ಲಿ ನಾವು ಕರಿತೀವಿ. ಆನಂದ ಕಂದ ಅಂತ ಕೂಡ ಬಹಳಷ್ಟು ಜನ ಉತ್ತರವನ್ನ ಕಳಿಸ್ಕೊಟ್ಟಿದ್ರು. ಧನ್ಯವಾದಗಳು ಎಲ್ಲರಿಗೂ ಸಹ. ಕವಿಯಾಗಿ, ಕತೆಗಾರರಾಗಿ, ಕಾದಂಬರಿಕಾರರಾಗಿ, ನಾಟಕಕಾರರಾಗಿ, ಸಂಶೋಧಕರಾಗಿ, ಜಾನಪದ ಸಾಹಿತ್ಯ ತಜ್ಞರಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾರ್ಥಕವಾದಂತಹ ಸೇವೆಯನ್ನ ಸಲ್ಲಿಸಿದವರು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಅವರು. ಇವರನ್ನ ನೆನಪು ಮಾಡಿಕೊಳ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನ ಮುಂದುವರೆಸೋಣ. ಮತ್ತೊಂದು ಪ್ರಶ್ನೆ ನಿಮಗಾಗಿ ಕಾಯ್ತಾ ಇದೆ. ಅದಕ್ಕೂ ಮೊದಲು ಸರಿ ಉತ್ತರವನ್ನ ಕಳಿಸ್ಕೊಟ್ಟಂತಹ ನಮ್ಮ ಕೇಳುಗರ ಇಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಮುಂದಿನ ಪ್ರಶ್ನೆಗೆ ಸಿದ್ಧವಾಗಿರಿ. ಪ್ರಶ್ನೆ ಕೇಳಿದ ತಕ್ಷಣ ವೇಗವಾಗಿ ನಿಮ್ಮೆಲ್ಲರ ಉತ್ತರಗಳು ನಮ್ಮನ್ನ ಬಂದು ತಲುಪಲಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್. 101.3 FM ರೈನ್ಬೋ ಕನ್ನಡ ಕಾಮನ್ ರೇಡಿಯೋ.

ಕಂಬಿಸಿಲು ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಹೀಗಿದೆ. ನಿನ್ನೆ ತಾನೇ 80th ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಮಾಡಿದೀವಿ. ಈ ಪ್ರಶ್ನೆ ಅದರ ಕುರಿತಾಗಿ ಅಂತ ಹೇಳಿದ್ರೆ ನಮ್ಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. 1938 ಪಾರ್ಲಿಮೆಂಟ್ ಭವನದ ಮೇಲಿದ್ದಂತಹ ನಮ್ಮ ಬ್ರಿಟಿಷರ ಧ್ವಜವನ್ನ 1938 ಪಾರ್ಲಿಮೆಂಟ್ ಭವನದ ಮೇಲಿದ್ದಂತಹ ಬ್ರಿಟಿಷರ ಧ್ವಜವನ್ನ ಕೆಳಕ್ಕೆ ಇಳಿಸಿದಂತಹ ವ್ಯಕ್ತಿ ಯಾರು? ಪ್ರಶ್ನೆ ಮತ್ತೊಮ್ಮೆ. 1938 ಪಾರ್ಲಿಮೆಂಟ್ ಭವನದ ಮೇಲಿದ್ದಂತಹ ಬ್ರಿಟಿಷರ ಧ್ವಜವನ್ನ ಕೆಳಕ್ಕೆ ಇಳಿಸಿದಂತಹ ಆ ವ್ಯಕ್ತಿ ಯಾರು ಅನ್ನೋದನ್ನ ಸಂದೇಶದ ಮುಖಾಂತರ ನಮಗೆ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480101013 ಈ ಸಂಖ್ಯೆಗೆ ಬೇಗ ಬೇಗ ನಿಮ್ಮೆಲ್ಲರ ಉತ್ತರಗಳು ಹರಿದು ಬರಲಿ. ಬೇಗ ಉತ್ತರವನ್ನ ಕೊಟ್ಟವರಿಗೆ ಏನು ಬಹುಮಾನ ಗೊತ್ತೇ ಇದೆಯಲ್ಲ, ಅವರ ಇಷ್ಟದ ಹಾಡು ಮುಂದಿನ ಹಾಡಾಗಿ ಪ್ರಸಾರವಾಗುತ್ತೆ. ಕೇಳ್ತಾ ಇರಿ ಸ್ಟೇ ಟ್ಯೂನ್. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆತ್ಮೀಯರೇ, ಸಮಯ ಆಗಿದೆ 3:30. ಇನ್ನೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ. ಈ ಕಾರ್ಯಕ್ರಮದ ನಂತರ ಹೊಂಬೆಸಿಲು ಕಾರ್ಯಕ್ರಮ ಮುಂದುವರಿಯುವುದು.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್, ನಮಸ್ಕಾರ.
3: ನಮಸ್ಕಾರ
2: ಸರ್. ಸಾಮಾನ್ಯವಾಗಿ ಅನೇಕ ಕಡೆ ಮರಗಳು ಇರ್ತವೆ, ಅದು ನಮ್ಮ ಮನೆ ಹತ್ರ ಇರಬಹುದು, ನಮ್ಮ ಜಮೀನ್ ಹತ್ರ ಇರಬಹುದು, ಅದನ್ನ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಭಾವನೆ. ಆ ಸಂದರ್ಭದಲ್ಲಿ ನಿಜವಾಗ್ಲೂ ತೊಂದರೆನೂ ಆಗ್ತಾ ಇರಬಹುದು, ಅದು ಬೇರೆ ವಿಷಯ. ಆವಾಗ ಅವರು ಆ ಮರ ಕಡಿಬೇಕು ಅಂತಂದಾಗ ಅದಕ್ಕೆ ಕಾನೂನಿನ ಅನುಮತಿ ಬೇಕಾಗ್ತದೆ ಅಂತಂದ್ರೆ ಒಂದು ಭಯ ಇದೆ, ಏನ್ ಮಾಡ್ಬೇಕು ಅಂತ ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಏನ್ ಮಾಡ್ಬೇಕು ಸರ್?
3: ಈಗ ಜಮೀನಿನಲ್ಲಿ, ನನ್ನ ಜಮೀನಿನಲ್ಲಿ ಇದೆ ಅಂದ ಮಾತ್ರಕ್ಕೆ ನನಗೆ ಆ ಸ್ವತಂತ್ರವಾಗಿ ಕಡಿಯಲು ಅಧಿಕಾರ ಇದೆ ಅನ್ನೋದು ಅರ್ಥ ಅಲ್ಲ. ಮರದ ಜಾತಿ, ಸ್ಥಳ ಅಥವಾ ಉದ್ದೇಶ ಇವೆಲ್ಲ ಬಹಳ ಮುಖ್ಯ ಆಗ್ತದೆ. ಯಾವುದೇ ಮರ ಕಡಿಯಲು ಅರಣ್ಯ ಇಲಾಖೆಯ ಅನುಮತಿ ಕೆಲವು ಸಲ ಬೇಕೇ ಬೇಕಾಗ್ತದೆ. ಯಾಕೆಂದ್ರೆ ಈಗ ಕಾನೂನುಗಳು ಕೆಲವು ಅನ್ವಯ ಆಗ್ತದೆ. ಕರ್ನಾಟಕ ಪ್ರಿಸರ್ವೇಷನ್ ಆಫ್ ಟ್ರೀಸ್ ಆಕ್ಟ್ ಅಂತ ಇದೆ, ಮರಗಳ ಸಂರಕ್ಷಣಾ ಅಧಿನಿಯಮ. ಇದರ ಪ್ರಕಾರ ನಗರ ಅಥವಾ ಪಟ್ಟಣ ಪ್ರದೇಶದಲ್ಲಿ ಯಾವುದೇ ಮರ ಕಡಿಯಲು ಕೂಡ ಅನುಮತಿ ಕಡ್ಡಾಯ ಆಗಿರುತ್ತದೆ. ಅದೇ ರೀತಿ ಅರಣ್ಯ ಪ್ರದೇಶದ ಮರಗಳಿಗೆ ಕಠಿಣ ನಿಯಮ ಮತ್ತೆ ಪರಿಸರ ಸಂರಕ್ಷಣಾ ಕಾಯ್ದೆ, ಇದರ ದೊಡ್ಡ ನಿರ್ಮಾಣ ಯೋಜನೆಗಳಿಗೆ ಪರಿಸರದ ಅನುಮತಿ ಕೂಡ ಕಡ್ಡಾಯ ಆಗಿರುತ್ತದೆ. ನೀವು ಕೇಳಿದ ಹಾಗೆ ಸ್ವಂತ ಜಮೀನಿನಲ್ಲಿ ಮರ ಕಡಿಬಹುದಾ ಅಂತ, ನಗರ ಪ್ರದೇಶದಲ್ಲಿ ಖಂಡಿತವಾಗಿಯೂ ಇಲ್ಲ, ನೇರವಾಗಿ ಕಡಿಯಲಾಗುವುದಿಲ್ಲ. ಇದು ಅರಣ್ಯ ಇಲಾಖೆಯ ಮತ್ತೆ ಸ್ಥಳೀಯ ಪ್ರಾಧಿಕಾರಗಳ ಅನುಮತಿ ಕಡ್ಡಾಯ. ಇನ್ನು ಗ್ರಾಮ ಪ್ರದೇಶದಲ್ಲಿ ಕೃಷಿ ಜಮೀನಿನಲ್ಲಿ ಮರದ ಜಾತಿ ಆಧಾರದ ಮೇಲೆ ನಿಯಮಗಳು ಸ್ವಲ್ಪ ಬದಲಾಗ್ತವೆ. ಉದಾಹರಣೆಗೆ ಶ್ರೀಗಂಧ, ಬಿದಿರು ಮತ್ತೆ ಕೆಲವು ಅಪರೂಪದ ಮರಗಳಿಗೆ ಎಲ್ಲಿದ್ದರೂ ವಿಶೇಷ ಅನುಮತಿ ಅರಣ್ಯ ಇಲಾಖೆಯಿಂದ ಬೇಕೇ ಬೇಕು.
2: ಅಂದ್ರೆ ಈಗ ಒಂದು ಏನೋ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರ್ತದೆ, ನಿರ್ಮಾಣ ಮಾಡಬೇಕಾಗಿರ್ತದೆ, ಏನೋ ಒಂದು ಕಾಮಗಾರಿ ನಡೀತಿರ್ತದೆ, ಅಂತ ಸಂದರ್ಭದಲ್ಲಿ ಈಗ ಸರ್ಕಾರದವರು ಕೂಡ ರಸ್ತೆ ಮಾಡಬೇಕಂದಾಗ ಇಷ್ಟೆಲ್ಲ ಮರಗಳನ್ನು ಕಡಿಬೇಕಾಯ್ತು ಅಂತ ಹೇಳ್ತಿರ್ತಾರೆ. ವೈಯಕ್ತಿಕವಾಗಿ ಕೆಲವೊಂದು ಖಾಸಗಿಯಾಗಿ ತಂಪಾಡಿಗೆ ತಾವು ಏನೋ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಂದಾಗ ಮರ ತೆಗಿತಾರೆ. ಅದು
3: ನೋಡಿ, ಇಲ್ಲಿ ನಿರ್ಮಾಣ ಕಾಮಗಾರಿಗೆ ಮರ ತೆಗಿಲೇಬೇಕು ಅಂತಾದ್ರೆ ಸ್ಥಳೀಯ ಪ್ರಾಧಿಕಾರಕ್ಕೆ ಲಿಖಿತ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಅರಣ್ಯ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿ ಮರದ ಸಂಖ್ಯೆ, ಜಾತಿ, ಸ್ಥಳ, ಕಡಿಬೇಕಾದ ಕಾರಣಗಳನ್ನು ನಮೂದಿಸಿಕೊಡಬೇಕು. ಅದರ ಜೊತೆಗೆ ನೀವು ಕಟ್ಟಡ ಕಟ್ಟಿಸುವಂತಹ ಕಟ್ಟಡದ ನಕ್ಷೆ ಮತ್ತೆ ಸೈಟ್ ಮ್ಯಾಪ್ ಇವುಗಳನ್ನು ಲಗತ್ತಿಸಿ ಅಲ್ಲಿ ಸ್ಥಳ ತಪಾಸಣೆ ಮಾಡಿದ ನಂತರ ಅರಣ್ಯ ಇಲಾಖೆ ಹಾಗೂ ಸ್ಥಳೀಯ ಪ್ರಾಧಿಕಾರಗಳು ನಿರ್ಣಯವನ್ನು ಕೈ ತೆಗೆದುಕೊಳ್ತಾರೆ. ಅನುಮತಿ ಸಿಕ್ಕರೆ ಸಾಮಾನ್ಯವಾಗಿ ಬದಲಿ ಇದು ಮರ ನೆಡುವಂತ ಷರತ್ತು ಇರ್ತದೆ. ಅದೇನೆಂದ್ರೆ ಕಂಪನ್ಸೇಟರಿ ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಈಗ ಸಾರ್ವಜನಿಕ ಉದ್ದೇಶಕ್ಕೆ ಸಾಕಷ್ಟು ಮರಗಳನ್ನು ಕಡಿಬೇಕು ಅಥವಾ ರಸ್ತೆ ಮಾಡಬೇಕು ಏನಾದರೂ ಇದ್ರೆ ಸಾಮಾನ್ಯವಾಗಿ ಒಂದು ಮರ ಕಡಿದ್ರೆ ಅದಕ್ಕೆ 3-10 ಮರ ಸಪರೇಟ್ ಆಗಿ ನೆಡಬೇಕು
2: ಅಂತ ಹೇಳ್ತಾರೆ.
3: ಇದರ ಮೂಲಕ ನಮ್ಮ ಅರಣ್ಯ ವ್ಯವಸ್ಥೆಯನ್ನು ಕೂಡ ಮತ್ತೆ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಅನುಕೂಲ.
2: ಸರಿ, ಈಗ ಅನುಮತಿ ಇಲ್ಲದೇನೆ ಮರ ಕಡಿದ್ರೆ
3: ಅನುಮತಿಯನ್ನ, ಕಟ್ಟಡ ನಿರ್ಮಾಣದ ಅನುಮತಿ ರದ್ದು ಆಗ್ಬಹುದು, ದಂಡ ಆಗ್ಬಹುದು, ಮತ್ತೆ ಕ್ರಿಮಿನಲ್ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕು.
2: ಸಾರ್ವಜನಿಕ ಸ್ಥಳದಲ್ಲಿ ಮರ ಕಡಿದ್ರೆ?
3: ಸಾರ್ವಜನಿಕ ಸ್ಥಳದಲ್ಲಿ ರಸ್ತೆ ಬದಿ ಅಥವಾ ಉದ್ಯಾನ, ಸರ್ಕಾರಿ ಜಮೀನಿನ ಮರ ಕಡಿಯಲು ಸ್ಥಳೀಯ ಪಾಲಿಕೆ ಮತ್ತು ಅರಣ್ಯ ಇಲಾಖೆ ಇವೆರಡರ ಅನುಮತಿ ಕಡ್ಡಾಯವಾಗಿ ಬೇಕು. ಇದು ಸಾಮಾನ್ಯ ನಾಗರಿಕೆ ಸಾಧ್ಯ ಇಲ್ಲ, ಅದು ಸರ್ಕಾರವೇ ಮಾಡಬೇಕಾದಂತ ಕಾರ್ಯ.
2: ನಿನ್ನ ನೆರೆಮನೆಯ ಒಂದು ಮರ ನಮ್ಮ ಒಂದು ಮನೆಗೆ ತೊಂದರೆ ಕೊಡ್ತಾ ಇದೆ ಅನ್ಕೋಣ, ಆವಾಗ
3: ನೆರೆಮನೆ ಮರದ ರೆಂಬೆ ಅಥವಾ ನಿಮ್ಮ ಜಮೀನಿಗೆ ರೆಂಬೆ ಬಂದ್ರೆ ನೀವು ಅದನ್ನ ಕತ್ತರಿಸಬಹುದು. ಅದು ಸಾಮಾನ್ಯವಾಗಿ ನೆರೆಮನೆಯವರ ಒಟ್ಟಿಗೆ ಮಾತುಕತೆ ಮಾಡಿ ಮಾಡುವಂಥದ್ದು ಉತ್ತಮ, ಯಾವುದೇ ಘರ್ಷಣೆಗಳು ಬಾರದ ಹಾಗೆ. ಆದರೆ ಮರದ ಬೇರು ಮತ್ತು ಮುಖ್ಯ ಭಾಗವನ್ನು ಮುಟ್ಟುವ ಹಾಗಿಲ್ಲ. ಮರ ಅಪಾಯಕಾರಿಯಾಗಿದ್ದರೆ ಮಾಲೀಕರಿಗೆ ಲಿಖಿತ ನೋಟಿಸ್ ನೀಡಿ ಅಥವಾ ಕ್ರಮ ಕೈಗೊಳ್ಳದಿದ್ದರೆ ಸ್ಥಳೀಯ ಪ್ರಾಧಿಕಾರಕ್ಕೆ ದೂರನ್ನು ನೀಡಬಹುದು, ಗ್ರಾಮ ಪಂಚಾಯತ್ ಅಥವಾ ಮಹಾನಗರ ಪಾಲಿಕೆಗೆ.
2: ಬಹಳ ಒಂದು ವಿಶೇಷವಾದಂತಹ ಆಸಕ್ತಿದಾಯಕ ವಿಷಯವನ್ನು ತಾವು ಹೇಳಿದಿರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದ. ನಮಸ್ಕಾರ.
3: ಧನ್ಯವಾದಗಳು.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದೀರಿ. ಮೂರು ಗಂಟೆ 35:10 ಇಂದಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಕ್ವಿಜ್ ಗೇಮ್ ಶೋ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯಾಗಿ ನಾನು ಕೇಳಿದ್ದೆ, 1938 ಪಾರ್ಲಿಮೆಂಟ್ ಭವನದ ಮೇಲಿದ್ದಂತಹ ಬ್ರಿಟಿಷರ ಧ್ವಜವನ್ನ ಕೆಳಕ್ಕೆ ಇಳಿಸಿದಂತಹ ವ್ಯಕ್ತಿಗಳು ಯಾರು ಅಂತ. ಪ್ರಶ್ನೆಯನ್ನ ಕೇಳಿದ ತಕ್ಷಣ ವೇಗವಾಗಿ ಸರಿಯಾಗಿ ಉತ್ತರವನ್ನ ಕಳಿಸ್ಕೊಟ್ಟಂತಹ ಇಬ್ಬರು ಕೇಳುಗರು ಯಾರು ಅಂತ ನೋಡೋದಾದ್ರೆ, ಜಯಶ್ರೀ ಸುನಿಲ್ ಅವರು ರಾಜಾಜಿನಗರದಿಂದ, ಹಾಗೆ ಜಗದಾಂಬಿಕಾ ಹಂಸವೇಣಿ ಕುಟುಂಬದವರು ಸರಿಯಾದಂತಹ ಉತ್ತರವನ್ನ ಕಳಿಸ್ಕೊಟ್ರು. ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಇನ್ನು ಇವರ ನಂತರ ಯಾರೆಲ್ಲ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಒಂದು ಸಾರಿ ನೋಡ್ಕೊಂಡು ಬಂದ್ಬಿಡೋಣ. ಹಾಗೆ ಸಂದೇಶವನ್ನ ಕಳಿಸ್ತಾ ನಮ್ಮ ಕೇಳುಗರು ಹೇಳ್ತಾ ಇದ್ದಾರೆ, ಮೇಡಮ್ ರೇಡಿಯೋದಲ್ಲಿ ಕೇಳೋದು ಮಾತ್ರವಲ್ಲ, ನ್ಯೂಸ್ ಆನ್ ಏರ್ ಆಪ್ ಮುಖಾಂತರ ಕೇಳೋವಾಗ ಉತ್ತರ ಸ್ವಲ್ಪ ತಡವಾಗಿ ಬರಬಹುದು ನಿಮಗೆ, ಅದನ್ನು ಕೂಡ ಪರಿಗಣಿಸಿ ಅಂತ ಹೇಳ್ತಿದ್ದಾರೆ. ಖಂಡಿತ ಪರಿಗಣಿಸೋಣ. ದಯವಿಟ್ಟು ಬ್ರಾಕೆಟ್ನಲ್ಲಿ ಒಂದು ಆವರಣವನ್ನ ಓಪನ್ ಮಾಡಿ ಅದರಲ್ಲಿ ನ್ಯೂಸ್ ಆನ್ ಏರ್ ಆಪ್ ಅಂತ ಬರೆದು ಕಳಿಸಿ, ಅದನ್ನು ಕೂಡ ನಾನು ಕನ್ಸಿಡರ್ ಮಾಡ್ತೀನಿ. ಇವರ ನಂತರ ಮತ್ತಾರು ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಎನ್ ಆರ್ ಪ್ರಸಾದ್ ಅವರ ಉತ್ತರ ನಮಗೆ ಬಂದು ತಲುಪಿದೆ. ನೇತ್ರ ಅವರು ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ ಅವರು ಕಲ್ಯಾಣ್ಕರ್ ಅವರು ವಿಜಯನಗರದಿಂದ. ಹಾಗೆ ಗಮನಿಸಿ, ಸರಿ ಉತ್ತರವನ್ನ ಕಳಿಸಿದವರ ಹೆಸರುಗಳನ್ನ ಮಾತ್ರ ಈ ಬಾರಿ ಓದ್ತೀನಿ, ಯಾಕಂದ್ರೆ ಬಹಳಷ್ಟು ಸಂದೇಶಗಳು ಬಂದಿರೋದ್ರಿಂದ ಸರಿ ಉತ್ತರವನ್ನ ಯಾರು ಕಳಿಸಿದರೋ ಅವರ ಹೆಸರುಗಳನ್ನ ಮಾತ್ರ ಹೇಳಲಾಗುತ್ತೆ, ಅಲ್ಲಿಗೆ ಗೊತ್ತಾಗುತ್ತೆ ಯಾರೆಲ್ಲರ ಉತ್ತರ ಸರಿಯಾಗಿದೆ ಅಂತ. ಇನ್ನು ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಬೇಬಿ ಕಲ್ಯಾಣ್ ಅವರು ಬೆಂಗಳೂರಿನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಬಾಬಾ ಅವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ, ಇವರ ಉತ್ತರ ಕೂಡ ಸರಿಯಾಗಿದೆ. ಭಾಗೀರಥಿ ಶಿವಕುಮಾರ್ ಅವರು ಬಸವನಗುಡಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆ, NG ಬಸವರಾಜ್ ಚಿತ್ರದುರ್ಗದಿಂದ, ರೂಪ ಪಾಂಡುರಂಗರಾವ್ ಅವರು ಚಿತ್ರದುರ್ಗದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತಾರು, ಶ್ರೀಲಕ್ಷ್ಮಿ ಗುರುರಾಜ್ ಅವರು ಟೆಲಿಕಾಂ ಲೇಔಟ್ನಿಂದ ಸರಿ ಉತ್ತರವನ್ನ ಕಳಿಸಿದ್ರೆ, ನಂಬರ್ ಎಂಡಿಂಗ್ ವಿತ್ 9994 ಇವರು ಕೂಡ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಯಾಕೆ ನೀವು ಎರಡು ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದೀರಾ, ಅದರ ಹೆಸರನ್ನ ತಿಳಿಸಿಲ್ಲ, ದಯವಿಟ್ಟು ಹೆಸರನ್ನ ಹಾಕಿ ನಿಮ್ಮ ಉತ್ತರದ

ಜೊತೆಗೆ ನಿಮ್ಮ ಹೆಸರು ಹೇಳೋದಕ್ಕೆ ನನಗಂತೂ ತುಂಬಾ ಖುಷಿ ಆಗುತ್ತಪ್ಪ. ಯಾಕೆ ನಿಮ್ಮ ಹೆಸರು ಕೇಳೋದಕ್ಕೆ ನಿಮಗೆ ಖುಷಿ ಆಗೋದಿಲ್ವಾ? ಇದು ನನ್ನ ಪ್ರಶ್ನೆ ನಿಮಗೆ. ಇನ್ನು ಉದಯ್ ಅವರು ಕರ್ಕೇರ ಉಡುಪಿನ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತಾರು ಅಂತ ಹೇಳಿದ್ರೆ ಜಾಫರ್ ಅವರು ಹಂಪೆಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಮಿತ್ರಾ ಅವರು ಸಂಡೂರಿನಿಂದ, ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಕುಟುಂಬದವರು. ಇವರ ನಂತರ ಹೊನ್ನೂರಲ್ಲಿ ಕುಟುಂಬದವರ ಉತ್ತರ ಬಂದಿದೆ. ಮುನಿರಾಬಾದ್ ಇಲ್ಲಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಮುನಿಷ್ ಅವರು. ಇನ್ನು ಮತ್ತಾರು ಅಂತ ಹೇಳಿದ್ರೆ ನಂಬರ್ ನಿಮಿತ್ 1547 ಇವರ ಉತ್ತರ ಬಂದಿದೆ. ಸುರೇಶ್ ಮಾಲಿ ಅವರು ರಾಯಚೂರಿನಿಂದ, ಗಜಾನನ ಭಟ್ ಅವರು ಬೋಳನ ಮಕ್ಕಿ ಹೊನ್ನಾವರದಿಂದ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಚಂದ್ರಶೇಖರ್ ಅವರು ತಾವರೆಕೆರೆಯಿಂದ, ಪದ್ಮಶ್ರೀ ಕುಟುಂಬದವರು ರಾಮಚಂದ್ರಪುರಂನಿಂದ, ಜಯಶೀಲ ಅವರು ಜೆಪಿ ನಗರದಿಂದ, ಸೇವಾಶ್ರಮ ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ ಉತ್ತರ ಕೂಡ ನಮ್ಮನ್ನು ಬಂದು ತಲುಪಿದೆ. ಇವರ ಜೊತೆ ಉಮೇಶ್ ಅವರು ಇಂದಿರಾನಗರ ಬೆಂಗಳೂರಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ದಾಮಿನಿ ಉಮೇಶ್ ಅವರ ಉತ್ತರ ನೆಲಮಂಗಲ ಇಲ್ಲಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರು? ನಿತ್ಯಾ ಅವರು. ಇವರ ನಂತರ ಮೋನಿಕಾ ಅವರ ಉತ್ತರ ಕೂಡ ಬಂದು ನಮ್ಮನ್ನು ತಲುಪಿದೆ. ಕೋರ್ಮಂಗಲ ಬೆಂಗಳೂರಿನ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಮೋನಿಕಾ ಅವರು. ಇವರ ನಂತರ ಕನ್ನಡ ಮಾದರಿ ಪಾಠಶಾಲೆ ಬಳಗಮಲ್ಲ ಮಲ್ಲಾಡಿಹಳ್ಳಿ, ಇವರು ಹೆಸರು ತಿಳಿಸಿಲ್ಲ, ಊರಿನ ಹೆಸರು ಅಥವಾ ಶಾಲೆಯ ಹೆಸರನ್ನು ಹಾಕಿ ಕಳಿಸ್ಕೊಟ್ಟಿದ್ದಾರೆ. ಎಸ್ ಎಂ ಶೋಭಾ ಅವರು ಹಾಸನದಿಂದ ಉತ್ತರವನ್ನು ಕಳಿಸಿದ್ದಾರೆ. ಆಂಧ್ರ ಪ್ರದೇಶ ಇಲ್ಲಿಂದ ಪ್ರೊಫೆಸರ್ ಅವರು ಎನ್ ಜಿ ರಂಗ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತಾರು? ಸಾರ್ವಾಡ ಚೆನ್ನಪ್ಪ ಅವರು, ಪಂಡಿತ್ ಚೆನ್ನಪ್ಪ ಅವರು ಸಾರ್ವಾಡದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 7013 ಶ್ರೀಕಾಂತ್ ಅವರು ದಿನಮಣಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 9898 ಇವರ ಉತ್ತರ ಕೂಡ ಬಂದಿದೆ. ಹಾಗೆ ಮಂಜುನಾಥ್ ಅವರ ಉತ್ತರ ಸರಿಯಾಗಿದೆ. ಸರಸ್ವತಿ ಬೀರಾದಾರ್ ಅವರು ಸಹ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 10062 ಇವರು ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿ ಸರಿ ಉತ್ತರ ಏನು ಅಂತ ನೋಡ್ಬಿಡೋಣ. ಹೆಚ್ಚು ಹೊತ್ತು ನಮ್ಮ ಕೇಳುಗರನ್ನು ಕಾಯಿಸೋದಿಲ್ಲ. 1938 ಪಾರ್ಲಿಮೆಂಟ್ ಭವನದ ಮೇಲಿದ್ದಂತಹ ಬ್ರಿಟಿಷರ ಧ್ವಜವನ್ನ ಕೆಳಗೆ ಇಳಿಸಿದಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದೆ. ವ್ಯಕ್ತಿ ಇರೋದಕ್ಕಿಂತ ವ್ಯಕ್ತಿಗಳು ಅಂತ ಹೇಳ್ಬೋದು. ಇಬ್ಬರಿದ್ದಾರೆ, ಮೋಹನ್ ಲಾಲ್ ಸಕ್ಸೇನಾ ಅವರು, ಇವರು ಉತ್ತರ ಪ್ರದೇಶದವರು. ಇನ್ನು ಪ್ರೊಫೆಸರ್ ಎನ್ ಜಿ ರಂಗ ಅವರು, ಇವರು ಆಂಧ್ರ ಪ್ರದೇಶದವರು. ಈ ಇಬ್ಬರೂ ಸಹ 1938 ಪಾರ್ಲಿಮೆಂಟ್ ಭವನದ ಮೇಲಿದ್ದಂತಹ ಆ ಬ್ರಿಟಿಷರ ಧ್ವಜವನ್ನ ಕೆಳಗಿಡಿಸಿ ನಮ್ಮ ಧ್ವಜವನ್ನ ಹಾರಿಸಿದ್ರು. ಅಂತಹ ಧೈರ್ಯವಂತರು ಇವರು. ಇವರಿಗೆ ನಾವು ಸಲಾಮನ್ನ ಹೇಳಲೇಬೇಕು. ಹ್ಯಾಟ್ಸ್ ಆಫ್ ಇವರಿಗೆ ಅಲ್ವಾ. ಇವರದೇ ಧೈರ್ಯ ನಮ್ಮೆಲ್ಲರಿಗೂ ಬರಲಿ, ನಮ್ಮ ಮುಂದಿನ ತಲೆಮಾರಿಗೆ ಬರಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆ, ಸರಿ ಉತ್ತರ ಕೊಟ್ಟಂತಹ ನಮ್ಮ ಕಿಡುಗರ ಇಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ರಸಪ್ರಶ್ನೆಯ ಹೊಂಬಿಸಿಲು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. 101.3 FM ಬ್ರೈನ್ ಬೂ ಟ್ಯೂನ್ ಮಾಡಿ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಹೀಗಿದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮ್ಮ ಇನ್ಬಾಕ್ಸ್ಗೆ ತಲುಪಿಸಿಬಿಡಿ. ಪ್ರಶ್ನೆ ಹೀಗಿದೆ, ವಿದ್ಯಾಭ್ಯಾಸನೇ ಇಲ್ಲದೆ ಡಾಕ್ಟರೇಟ್ ಪದವಿಯನ್ನ ಪಡೆದಂತಹ ನಮ್ಮ ರಂಗಭೂಮಿಯ ನಾಟಕಕಾರರು ಯಾರು? ವಿದ್ಯಾಭ್ಯಾಸನೇ ಇಲ್ಲದೆ ಡಾಕ್ಟರೇಟ್ ಪದವಿಯನ್ನ ಪಡೆದಂತಹ ಕನ್ನಡದ ರಂಗಭೂಮಿಯ ನಾಟಕಕಾರರು ಯಾರು ಅನ್ನೋದು ಇವತ್ತಿನ ಮೂರನೆಯ ಪ್ರಶ್ನೆ. ಒಂದೇ ಒಂದು ಹಾಡಿನ ಕಾಲಾವಕಾಶವನ್ನ ಕೊಡ್ತೀನಿ, ಯಾಕಂದ್ರೆ ಪ್ರಶ್ನೆ ಸುಲಭದ್ದು ಆಗಿದೆ ಅಂತ ಅಂದ್ಕೊಳ್ತೀನಿ. ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗೆ ತಲುಪಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ಬೇಗ ಬೇಗ ನಿಮ್ಮೆಲ್ಲರ ಉತ್ತರಗಳು ಬಂದು ತಲುಪಲಿ.

ವಿದ್ಯಾಭ್ಯಾಸನೇ ಇಲ್ಲದೇನೆ ಡಾಕ್ಟರ್ ಪದವಿಯನ್ನ ಪಡೆದಂತಹ ನಮ್ಮ ಕನ್ನಡ ರಂಗಭೂಮಿಯ ನಾಟಕಕಾರರು ಯಾರು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದೆ. ಪ್ರಶ್ನೆ ಕೇಳಿದ ತಕ್ಷಣ ವೇಗವಾಗಿ ಸರಿಯಾಗಿ ಉತ್ತರವನ್ನು ಕೊಟ್ಟಂತಹ ಇಬ್ಬರು ಕೇಳುಗರು ಶ್ರೀ ಲಕ್ಷ್ಮೀ ಗುರುರಾಜ್ ಅವರು ಟೆಲಿಕಾಂ ಲೇಔಟ್ ಇಲ್ಲಿಂದ, ಹಾಗೆ ನುಂಕಪ್ಪ ಕಾಂಬಳೆ ಅವರು ಮೊಳಕಾಲ್ಮೂರು ಇಲ್ಲಿಂದ. ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಇನ್ನು ಇವರ ನಂತರ ಯಾರೆಲ್ಲ ಸರಿ ಉತ್ತರವನ್ನ ಕೊಟ್ಟರು ಅಂತ ಒಂದು ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ. ಇವರ ನಂತರ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಸರಸ್ವತಿ ಅವರು ಮುದ್ದೇಬಿಹಾಳ್ ಇಲ್ಲಿಂದ, ಹಾಗೆ ಬೆಳಗಾವಿ ಮಂಜುನಾಥ್ ಅವರ ಕೂಡ ಉತ್ತರ ಕೂಡ ಸರಿಯಾಗಿದೆ. ಸರಿ ಉತ್ತರ ಕೊಟ್ಟವರ ಹೆಸರುಗಳನ್ನ ಹೇಳ್ತಾ ಇದ್ದೀನಿ, ಗಮನಿಸಿ. ಇನ್ನು ಗುರುರಾಜ್ ಕುಟುಂಬದವರು ವಿರುಪಾಕ್ಷಪುರ, ಹನುಮಂತಪ್ಪ ಅವರು ಜಗಳೂರಿನಿಂದ, ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಹಾಗೆ ಮತ್ತಾರು ಸರಿ ಉತ್ತರವನ್ನ ಕೊಟ್ಟಿದ್ದಾರೆ, ಗುಣವತಿ ಭೀಮಪ್ಪ ಅವರು ದಾವಣಗೆರೆಯಿಂದ, ರೂಪಾ ಪಾಂಡುರಂಗ ರಾವ್ ಅವರು ಚಿತ್ರದುರ್ಗದಿಂದ. ನ್ಯೂಸ್ ಆನ್ ಏರ್ ಆ್ಯಪ್ ಮುಖಾಂತರ ಕೇಳದ್ರಂತೆ ವೇಗವಾಗಿ ಬಂದಿದೆ. ಅವರಲ್ಲಿ ಇವರು ಮೊದಲಿಗರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಗಜಾನನ ಭಟ್ಟ ಅವರು ಬೋಳನಮಕ್ಕಿ ಹೊನ್ನಾವರದಿಂದ, ಮತ್ತಾರು ಜಗದಾಂಬಿಕಾ ಹಂಸವೇಣಿ ಅವರು ಕೂಡ ಉತ್ತರವನ್ನು ಸರಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ಇವರ ನಂತರ ನುಂಕಪ್ಪ ಕಾಂಬಳೆ ಅವರು ಮೊಳಕಾಲ್ಮೂರಿನಿಂದ, ಮತ್ತಾರು ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಶಂಕರ್ ರಾಥೋಡ್ ಅವರು ಸಾಲಾಪುರ ತಾಲೂಕು ರಾಮದುರ್ಗದಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ನಂತರ ಮತ್ತಾರು ಎಲ್ಲ ತುಂಬ ಜನ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿಬಿಟ್ಟಿದ್ದಾರೆ, ಅಲ್ಲ ಅವರಲ್ಲ. ಎಸ್ ಎಂ ಶೋಭಾ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸನದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತಾರು ಸರಿ ಉತ್ತರವನ್ನು ಕಳಿಸಿದ್ದಾರೆ. ಸರಿ ಉತ್ತರ ಸ್ವಲ್ಪ ಹುಡುಕ್ಬೇಕಾಗ್ತಾ ಇದೆ ನೋಡಿ. ಇವತ್ತು ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರಿನಿಂದ, ತುಂಬ ಸುಲಭವಾಗಿದೆ ಉತ್ತರ ಅಂತ ಅಂದ್ಕೊಂಡೆ, ಆದರೂ ಯಾಕೆ ಇಷ್ಟು ಕನ್ಫ್ಯೂಸ್ ಆಗ್ತಾ ಇದೆ ನಮ್ಮ ಕಿಡುಗರಿಗೆ ಅಂತ ಗೊತ್ತಾಗ್ತಿಲ್ಲ. ಎಣಂಗಿ ಬಾಳಪ್ಪ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮತ್ತಾರು ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಭಾವನಾ ಅವರು, ಸದಾನಂದ ಅವರು ಕೂಡ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದ ಚನ್ನಬಸಪ್ಪ ಕರ್ಮಡಿ ಅವರು, ಹಾಗೆ ಹರೀಶ್ ಅವರು ಮಲ್ಲೇಶ್ವರಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು ಎಲ್ಲ ಪ್ರೀತಿಯ ಕೇಳುಗರಿಗೆ. ಸರಿ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಗುಬ್ಬಿ ವೀರಣ್ಣ ಅವರು. ಗುಬ್ಬಿ ವೀರಣ್ಣ ಅವರು ವಿದ್ಯಾಭ್ಯಾಸ ಇಲ್ಲದೇನೆ ಡಾಕ್ಟರೇಟ್ ಪದವಿಯನ್ನ ಪಡೆದಂತಹ ನಮ್ಮ ಕನ್ನಡ ರಂಗಭೂಮಿಯ ನಾಟಕಕಾರರು ಅಂತಲೇ ಹೇಳ್ಬೋದು. ಆತ್ಮೀಯರೇ, ಇವತ್ತಿನ ಈ ಪ್ರಶ್ನೆಗೆ, ಮೂರನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಂತಹ ನಮ್ಮ ಕೇಳುಗರ ಇಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇನ್ನು ಒಂದೇ ಒಂದು ಪ್ರಶ್ನೆಯನ್ನ ಕೇಳುವಂತಹ ಕಾಲಾವಕಾಶ, ಕೊನೆಯ ಪ್ರಶ್ನೆ ನಿಮಗಾಗಿ ಕಾಯ್ತಾ ಇದೆ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಹಂಬಿಸಲು ಕಾರ್ಯಕ್ರಮದ ಸಮಯ ಇನ್ನೇನು ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದ ಕೊನೆಯ ಒಂದೇ ಒಂದು ಪ್ರಶ್ನೆಯನ್ನ ಕೇಳುವಂತಹ ಕಾಲಾವಕಾಶ. ಪ್ರಶ್ನೆಯನ್ನ ಹಾಡಿನ ಮುಖಾಂತರ ಕೇಳ್ತೀನಿ. ನಾನು ಈಗ ಕೇಳಿಸುವಂತಹ ಹಾಡಿನಲ್ಲಿ ಒಂದು ಪದ ಬರುತ್ತೆ, ಆ ಪದದ ಅರ್ಥ ಏನು ಅನ್ನೋದನ್ನ ಸರಿಯಾಗಿ ನನಗೆ ತಿಳಿಸ್ಬೇಕು. ನಿಮ್ಮ ಉತ್ತರ ನಮ್ಮನ್ನ ತಲುಪಬೇಕಾಗಿರುವಂತಹ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 FM ಬ್ರೈನ್ ಬುಕ್ ಕನ್ನಡ ಕಾಮನ ಬಿಲ್ಲು. ಈಗ ಪ್ರಶ್ನೆ ಹೀಗಿದೆ, ಈ ಹಾಡನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ಇದರಲ್ಲಿ ನಾನು ಹೇಳುವಂತಹ ಪದದ ಅರ್ಥವನ್ನ ಸರಿಯಾಗಿ ಹೇಳಬೇಕು. ಕರದಲ್ಲಿ ಕಲಮ ಹಿಡಿದು, ಕಲಮ, ಈ ಕಲಮ ಪದದ ಕನ್ನಡದ ಅರ್ಥ ಏನು? ಮತ್ತೊಮ್ಮೆ
1: ಕರೆಯೋಲೆ ಕರೆವಾಲೆ ಕರೆ ಮಾಡಿ ಕರೆದೋಲೆ ಕರದಲ್ಲಿ ಕಲಮ ಹಿಡಿದು ಕರಿಶಾಯಿ ಬರೆದು.
0: ಕಲಮ ಈ ಪದದ ಅರ್ಥ ಏನು ಅನ್ನೋದನ್ನ ಆ ಸಂದೇಶದ ಮುಖಾಂತರ ರವಾನಿಸಿ ಕೇಳ್ತಾರೆ. ಸ್ಟೇ ಟ್ಯೂನ್, 101.3 FM ರೈನ್ಬೋ.

0: ಕೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಒಂದು ಪ್ರಶ್ನೆಯನ್ನ ಕೇಳಿದೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ ಹಾಡಿನ ಮುಖಾಂತರ ಇತ್ತು.
1: ಓಲೆ ಕರೆ ವಾ ಓಲೆ ಕರೆ ಮಾಡಿ ಕರೆದೋಲಿ ಕರದಲ್ಲಿ ಕಲಮ ಹಿಡಿದು ಕರಿಶಾಯಿ ಬರೆದೋಲಿ
0: ಕರದಲ್ಲಿ ಕಲಮ ಹಿಡಿದು ಕರಿಶಾಹಿ ಬರೆದೋಡಿ ಕಲಮ ಈ ಪದದ ಅರ್ಥ ಏನು ಅಂತ ಕೇಳಿದ್ದೆ. ಪ್ರಶ್ನೆಯನ್ನ ಕೇಳ್ತಾ ಇದ್ದ ಹಾಗೆ ಸರಿ ಉತ್ತರವನ್ನ ಕಳಿಸ್ಕೊಟ್ಟವರು ಪೂರ್ಣಿಮಾ ಅವರು ಬೆಂಗಳೂರು ಲಾಲ್ಬಾಗ್ ರಸ್ತೆ ಇಲ್ಲಿಂದ, ಹಾಗೆ ರಘು ನಾರಾಯಣ ಅವರು ಬೆಂಗಳೂರು ಇಲ್ಲಿಂದ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಇವರೊಟ್ಟಿಗೆನೆ ಬಹಳಷ್ಟು ಜನ ಸರಿ ಉತ್ತರವನ್ನ ಕಳಿಸ್ಕೊಟ್ರು. ಯಾರೆಲ್ಲ ಉತ್ತರವನ್ನ ಕಳಿಸಿದ್ದಾರೆ ಅಂತ ಉತ್ತರವನ್ನು ನೋಡ್ಕೊಂಡು ಬಂದ್ಬಿಡೋಣ ಅಲ್ವಾ. ಕುಲದೀಪ್ ಅವರು HSR ಲೇಔಟ್ನ ಸರಿ ಉತ್ತರವನ್ನು ಕಳಿಸಿದ್ದಾರೆ. ರಾಜೇಂದ್ರ ಗೋಕುಮಾರ್ ಅವರು ಗುಬ್ಬಿಯಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಅನುಷ ಅವರ ಉತ್ತರ ಸರಿಯಾಗಿದೆ. ಹಾಗೆ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನ ಸರಿ ಉತ್ತರವನ್ನು ಕಳಿಸ್ಕೊಟ್ರು. ಚಂದ್ರಶೇಖರ್ ಅವರು ತಾವರೆಕೆರೆಯಿಂದ, ಜಗದಾಂಬಿಕಾ ಹಂಸವೇಣಿ ಕುಟುಂಬದವರು ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ನಂಬರ್ ಎಂಡಿಂಗ್ ವಿತ್ 9944 ಇವರ ಉತ್ತರ ಸರಿಯಾಗಿತ್ತು. ಇಂದ್ರಾನಗರ ಇಲ್ಲಿಂದ ಧಾಮಿನಿ ಉಮೇಶ್ ಅವರ ಉತ್ತರ ಸರಿಯಾಗಿತ್ತು. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ನೇತ್ರ ಅವರು ಕೆಂಗೇರಿಯಿಂದ, ಹೊನ್ನೂರಲ್ಲಿ ಅವರು ಹನುಮಂತಪುರದಿಂದ, ರೂಪಾ ಪಾಂಡುರಂಗರಾವ್ ಅವರು ಚಿತ್ರದುರ್ಗದಿಂದ, ಮಂಜುನಾಥ್ ಇಂದ್ರಿಗಿ ಅವರು ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಗುರುರಾಜ್ ಕುಟುಂಬದವರು ವಿರುಪಾಕ್ಷಪುರದಿಂದ, ಸುಮಿತ್ರಾ ಅವರು ಸಂಡೂರ್ನಿಂದ, ಗುಣವತಿ ಭೀಮಪ್ಪ ಅವರು ದಾವಣಗೆರೆಯಿಂದ, ನಾಯಕ ಸಂಗಾಪುರ ವೈಕೋಬ ಅವರು ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಪದ್ಮಶ್ರೀ ಕುಟುಂಬದವರ ಉತ್ತರ ಸರಿಯಾಗಿದೆ. ನಂಬರ್ ಎಂಡಿಂಗ್ ವಿತ್ 27297 ಅಯ್ಯಂಗಾರ್ ಅವರು ಹಾಸನದಿಂದ, ಸಿಂಗಾ ಅಯ್ಯಂಗಾರ್ ಅವರು ಹಾಸನದಿಂದ, ಹಾಗೆ ಹೇಮಾ ಶಿವಕುಮಾರ್ ಅವರು ಗಾಂಧಿ ಬಜಾರ್ನಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ರು. ಚನ್ನಬಸಪ್ಪ ಕರ್ಮಡಿ ಕುಟುಂಬದವರು, ಹಾಗೆ ರಮ್ಯಾ ನೆಲಮಂಗಲದಿಂದ, ಮಾಲಾ ಅವರು ಮಾಚೋಹಳ್ಳಿಯಿಂದ, ಹಾಗೆ ಮುಂದ್ರಾಬಾದ್ ಇಲ್ಲಿಂದ ಡೇವಿಡ್ ಅವರ ಉತ್ತರ ಸರಿಯಾಗಿತ್ತು. ನಳಿನ ಧೀರಜ್ ಇವರು ಸಹ ಹಲಸೂರಿನ ಸರಿ ಉತ್ತರವನ್ನು ಕಳಿಸ್ಕೊಟ್ರು. ಮಲ್ಲಾಡಿಹಳ್ಳಿ ತಿರುಕನ ಬಳಗದಿಂದ ಸರಿ ಉತ್ತರವನ್ನು ಬಂದಿತ್ತು. ಹಾಗೆ ಉದಯ್ ಅವರು ಉಡುಪಿಯಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹಂಪೆಯಿಂದ ಜಾಫರ್ ಅವರು ಸರಿ ಉತ್ತರವನ್ನು ಕಳಿಸಿದ್ದಾರೆ. ಉಮೇಶ್ ಸಂಕೇಶ್ವರ ಅವರ ಉತ್ತರ ಸರಿಯಾಗಿದೆ. ಸರಿ ಉತ್ತರ ಬಹಳಷ್ಟು ಬಂದಿದೆ ನೋಡಿ. SM ಮಹೇಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಬಸವರಾಜ್ ಚಿತ್ರದುರ್ಗದಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯಿಂದ ಸರಿ ಉತ್ತರ ಬಂದಿದೆ, ಇವರ ಹೆಸರು ತಿಳಿಸಿಲ್ಲ. ಅನಿಲ್ ಪೂಜಾರಿ ಅವರು ಉಡುಪಿಯಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ರೆ, ಕಲಬುರಗಿ ಜಿಲ್ಲೆ ಹನುಮಂತ ಅವರ ಉತ್ತರ ಸರಿಯಾಗಿದೆ. ಹಾಗೆ ವೇದಾ ಶೆಟ್ಟಿಕಾಳ ಅವರ ಕುಂದಾಪುರದಿಂದ, ಹಾಗೆ ವಿದ್ಯಾರ್ಥಿ ಅವರು ಬಸವನಗುಡಿಯಿಂದ, ಅಬ್ಬಾಬಾ ಇನ್ನೂ ಬಹಳಷ್ಟು ಸಂದೇಶಗಳು ಬಂದಿವೆ. ಎಲ್ಲರ ಉತ್ತರವು ಸಹ ಆಲ್ಮೋಸ್ಟ್ ಆಲ್ ಸರಿಯಾಗಿದೆ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳಿದವರಿಗೆ. ಇಂದಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು 4 ಪ್ರಶ್ನೆಗಳನ್ನು ಕೇಳಿದ್ದೆ. 4 ಪ್ರಶ್ನೆಗಳನ್ನಾಗೂ ಸಹ ನಮ್ಮ ಎಲ್ಲ ಕೇಳುಗರು ಬಹಳ ಉತ್ಸಾಹದಿಂದ ಭಾಗವಹಿಸಿದರು. ಎಲ್ಲರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಹೊಂಬಿಸಿಲು ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದು ನಾನು ನಿಮ್ಮ ಪ್ರೀತಿಯ RJ ರೂಪ. ಕೇಳ್ತಾ ಇರಿ ಸ್ಟೇಟ್ಯೂನ್ 101.3 FM ರೈನ್ಬೋ ಕನ್ನಡ ಕಾಮನ.

ಕೊನೆಯ ಪ್ರಶ್ನೆಗೆ ಸರಿ ಉತ್ತರ ಹೇಳಲೇ ಇಲ್ಲ ಅಲ್ವಾ ಕಲಮ ಅಂತ ಹೇಳಿದ್ರೆ ಪೆನ್ನು. ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 4:50. ಆತ್ಮೀಯರಿ, ಇನ್ನೀಗ ಕಾರ್ಯಕ್ರಮ ಗುಲ್ಮೋಹರ್. ಇಂದಿನ ಗುಲ್ಮೋಹರ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಯಾವ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಒಂದು ಸುಂದರ ಗೀತೆಯ ನಂತರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು

ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

ಭಾನುವಾರದ ಸಂಜೆಯ ಗುಲ್ಮೋಹರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಎಲ್ಲಾ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಕೇಳುಗರೇ, ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಹೊಸದಾಗಿ ಬಂದಿರುವಂತಹ ನಮ್ಮ ಕರ್ನಾಟಕಕ್ಕೆ ಬಂದಿರುವಂತಹ ಪಾರ್ಕಿಂಗ್ ನೀತಿಯ ಕುರಿತಾಗಿ. ಎಲ್ಲರ ಬಾಯಿನಲ್ಲೂ ಅದೇ ತಾನೇ ಬರ್ತಾ ಇದೆ, ಹೊಸದಾಗಿ ಪಾರ್ಕಿಂಗ್ ರೂಲ್ಸ್ಗಳು ಬಿಟ್ಟಿದ್ದಾರಪ್ಪ ಸರ್ಕಾರ, ಇಷ್ಟಂತೆ ಪಾರ್ಕಿಂಗ್, ಅಷ್ಟಂತೆ ಪಾರ್ಕಿಂಗ್, ಹೀಗೆ ಸಾಕಷ್ಟು ವಿಚಾರಗಳು ಎಲ್ಲರ ಬಾಯಿನಲ್ಲೂ ಹರಿದಾಡ್ತಾ ಇದೆ, ಪತ್ರಿಕೆಗಳಲ್ಲಿ ಬರ್ತಾ ಇದೆ, ವಾರ್ತೆಗಳಲ್ಲಿ ಬರ್ತಾ ಇದೆ. ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿ ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ. ಇದರ ಜೊತೆ ಜೊತೆಗೆ ನೀವು ಸಹ ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9490901013, 9480901013. ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಅನ್ನ ಕಳಿಸ್ಕೊಡಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ನಮ್ಮ ಬೆಂಗಳೂರಿನ ಅತಿ ದೊಡ್ಡ ಎರಡು ಸಮಸ್ಯೆಗಳು ಯಾವುದು ಅಂತ ಯಾರನ್ನಾದ್ರೂ ಕೇಳಿದ್ರೆ, ಯಾರನ್ನಾದ್ರೂ ಯಾಕೆ ಚಿಕ್ಕ ಮಕ್ಕಳನ್ನ ಕೇಳಿದ್ರು ಸಹ ಹೇಳ್ತಾರೆ, ಮೊದಲನೇದು ಕಸದ ಸಮಸ್ಯೆ, ಇನ್ನು ಎರಡನೇದು ಟ್ರಾಫಿಕ್ ಸಮಸ್ಯೆ ಅಂತ. ಈ ಎರಡು ಸಮಸ್ಯೆಗಳು ನಮ್ಮ ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇಲ್ವಾ ಅಥವಾ ಬೆಂಗಳೂರು ಅವುಗಳನ್ನ ಬಿಡ್ತಾ ಇಲ್ವಾ ನಿಜವಾಗ್ಲೂ ಗೊತ್ತಾಗ್ತಾನೇ ಇಲ್ಲ. ಸದ್ಯಕ್ಕೆ ಇವತ್ತಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಅಂತ ಹೇಳಿದ್ದೆ. ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತಂತಹ ಬೆಂಗಳೂರಿಗರಿಗೆ ಬಂಪರ್ ಆಫರ್ ಕೊಡ್ತಾ ಇದೆಯೋ ಸರ್ಕಾರ ಅಥವಾ ಗೊತ್ತಾಗ್ತಾ ಇಲ್ಲ, ಜೇಬನ್ನ ಖಾಲಿ ಮಾಡ್ತಿದೆಯೋ. ಆದರೂ ನಮ್ಮ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಹಾಗೆ ಅಡ್ಡಾದಿಡ್ಡಿ ಪಾರ್ಕಿಂಗ್ ಅಂತ ಹೇಳಿದ್ರೆ ವಾಹನ ಸವಾರರಿಗೆ ನಿತ್ಯದ ತಲೆನೋವಾಗ್ಬಿಟ್ಟಿದೆ. ಈ ಎಲ್ಲ ಸಮಸ್ಯೆಗೆ ಕಟ್ಟುನಿಟ್ಟಿನ ಕಡಿವಾಣ ಹಾಕೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾರ್ಕಿಂಗ್ ನಿಯಮಗಳು 2026 ಕರಡು ಅಧಿಸೂಚನೆ ಹೊರಗಡೆ ಬಂದಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾರ್ಕಿಂಗ್ ನಿಯಮಗಳು 2026 ಖಾಲಿ ಜಾಗ ಹೊಂದಿರೋರಿಗೆ ಬಂಪರ್ ಆಫರ್ ಅನ್ನ ನೀಡಿದ್ರೆ ನಿಯಮ ಉಲ್ಲಂಘಿಸೋರಿಗೆ ಭಾರಿ ದಂಡದ ಬಿಸಿ ಮುಟ್ಟಿಸೋದಕ್ಕೆ ಸಜ್ಜಾಗಿದೆ. ಏನಿದೆ ಈ ಎಲ್ಲ ನಿಯಮದಲ್ಲಿ ಅನ್ನೋದನ್ನ ಮಾತಾಡೋಣ. ಅದ್ರ ಜೊತೆಗೆ ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಳ್ಬಹುದು. ಇದು ನಿಮ್ಮದೇ ಕಾರ್ಯಕ್ರಮ ಗುಲ್ಮೋಹರ್. ಸದ್ಯಕ್ಕೆ ನಮ್ಮ ಕೇಳುಗರ ಇಷ್ಟದ ಗೀತೆಗಳು ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇದೆ. ನೀವು ಸಹ ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಅನ್ನ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ಇದು ನಿಮ್ಮದೇ ಕಾರ್ಯಕ್ರಮ ಗುಲ್ಮೋಹರ್.

ನಮ್ಮ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು, ಪಾರ್ಕಿಂಗ್ ಸಮಸ್ಯೆಯನ್ನು ತಪ್ಪಿಸಬೇಕು ಅಂತ ಹೇಳಿ ಗುರುವಾರ ಜಿಪಿಎ ಹೊರಡಿಸಿದಂತಹ ಕರಡು ಅಧಿಸೂಚನೆಯ ಹೊಸ ಪಾರ್ಕಿಂಗ್ ನೀತಿ ಜಾರಿಗೆ ಬಂದರೆ, ಇನ್ನೂ ಕೂಡ ಜಾರಿಗೆ ಸಂಪೂರ್ಣವಾಗಿ ಬಂದಿಲ್ಲ, ಜಾರಿಗೆ ಬಂದರೆ ಮನೆಗಳ ಮುಂದೆ ಅಥವಾ ಸಾರ್ವಜನಿಕ ರಸ್ತೆಗಳಲ್ಲಿ ವಾಹನ ನಿಲ್ಲಿಸೋರ ಮೇಲೂ ಸಹ ಶುಲ್ಕದ ಹೊರೆ ಬೀಳುವಂಥ ಸಾಧ್ಯತೆ ಇದೆ. ಈಗಾಗಲೇ ದಿನನಿತ್ಯದ ಜೀವನ ನಿರ್ವಹಣೆಯ ವೆಚ್ಚ ಹೆಚ್ಚಾಗಿರುವಂಥ ಈ ಸಂದರ್ಭದಲ್ಲಿ ವಾಹನ ನಿಲುಗಡೆಗೂ ಸಹ ಪ್ರತ್ಯೇಕವಾದಂಥ ಶುಲ್ಕವನ್ನು ವಿಧಿಸುವಂಥ ಪ್ರಸ್ತಾಪ ನಿಜವಾಗ್ಲೂ ಮಧ್ಯಮ ವರ್ಗದ ಕುಟುಂಬದಲ್ಲಿ ಆತಂಕ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಇರಲಿ, ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಏನೆಲ್ಲ ಶುಲ್ಕವನ್ನು ವಿಧಿಸಿದ್ದಾರೆ, ಎಷ್ಟೆಲ್ಲ ಶುಲ್ಕ ಇದೆ, ಕಾರಿಗೆ ಏನು ಶುಲ್ಕ, ಬೈಕ್ಗಳನ್ನು ನಿಲ್ಲಿಸಿದ್ರೆ ಏನು ಶುಲ್ಕ, ಕಾರಲ್ಲೂ ಸಹ ಸಣ್ಣ ಕಾರು ದೊಡ್ಡ ಕಾರು ಎಲ್ಲ ಇದೆ ಅಲ್ವಾ, ಇನ್ನು ಟ್ರಕ್ಗಳು ಲಾರಿಗಳು ಇವುಗಳನ್ನೆಲ್ಲ ನಮ್ಮ ಮನೆ ಮುಂದೆ ನಿಲ್ಲಿಸ್ಕೊಳ್ಬೋದಾ, ನಾವು ನಿಲ್ಲಿಸಿ ಎದುರುಗಡೆ ಮನೆಯವರಿಗೆ ತೊಂದರೆ ಮಾಡ್ಬೋದಾ, ಇಂತಹ ಪ್ರಶ್ನೆಗಳು ಸಾವಿರಾರು ಇದೆ. ಆ ಎಲ್ಲ ಪ್ರಶ್ನೆಗೂ ಉತ್ತರ ಕೂಡ ಇದೆ. ಎಷ್ಟೆಲ್ಲ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಮತ್ತೊಂದು ಸುಂದರ ಗೀತೆ ಪ್ರಸಾರವಾಗ್ತಾ ಇದೆ ನಮ್ಮ ಕಿಡುಗರ ಇಷ್ಟದ ಗೀತೆ ನಿಮಗಾಗಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 101.3 FM.

ಎಂದು ಕನ್ನಡ ಕಾಮನ ಬಿಲ್ಲು. ನೀವು ಸಹ ಇದೇ ರೀತಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿಯ ಸಂದೇಶಗಳು ನಮಗೆ ಹರಿದು ಬರಲಿ.

ಸದ್ಯಕ್ಕೆ ಜಾರಿಗೆ ಬರ್ತಾ ಇರುವಂತಹ ಪಾರ್ಕಿಂಗ್ ನೀತಿ ಪ್ರಕಾರ ಸಣ್ಣ ಕಾರಿಗೆ ಚಿಕ್ಕ ಕಾರಿಗೆ ವರ್ಷಕ್ಕೆ 15,000 ರೂಪಾಯಿಗಳನ್ನು ಪಾವತಿಸಬೇಕು ರಸ್ತೆನಲ್ಲಿ ನಿಲ್ಲಿಸಿದ್ರೆ. ಇನ್ನು ಸೆಡಾನ್ ಕಾರಿಗೆ 20,000 ರೂಪಾಯಿಗಳು, ಎಕ್ಸೋವಿ ಕಾರಿಗೆ 25,000 ರೂಪಾಯಿಗಳವರೆಗೂ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸುವಂಥ ಚರ್ಚೆ ನಡೀತಾ ಇದೆ. ಈ ಮೊತ್ತ ಏನಾದರೂ ಜಾರಿಗೆ ಬಂದುಬಿಟ್ರೆ ಕಾರು ಮಾಲೀಕರಿಗೆ ಈಗಾಗಲೇ ಇಂಧನ, ವಿಮೆ, ಹಣ ನಿರ್ವಹಣೆ, ತೆರಿಗೆ ಸೇರಿದಂತೆ ಸಾಕಷ್ಟು ಖರ್ಚಾಗ್ತಾ ಇದೆ. ಅದರ ಜೊತೆಗೆ ಈ ಪಾರ್ಕಿಂಗ್ ಶುಲ್ಕ ಬೇರೆ ವಾರ್ಷಿಕ ಹೊರೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇನ್ನು ನಮ್ಮ ಬೆಂಗಳೂರಿನ ಹಳೆ ಬಡಾವಣೆಗಳು, ಈ ಕಿರಿದಾದಂಥ ರಸ್ತೆಗಳು

ಸಾಕಷ್ಟು ಅಪಾರ್ಟ್ಮೆಂಟ್ ಪ್ರದೇಶದಲ್ಲಿ ಪ್ರತಿಯೊಂದು ಮನೆಗೂ ಸಹ ಪ್ರತ್ಯೇಕವಾದಂಥ ಪಾರ್ಕಿಂಗ್ ಸೌಲಭ್ಯ ಇಲ್ಲ. ಇಂಥ ಪ್ರದೇಶದಲ್ಲಿ ನಿವಾಸಿಗಳು ಅನಿವಾರ್ಯವಾಗಿ ಏನು ಮಾಡ್ತಾ ಇದ್ದಾರೆ, ಸಾರ್ವಜನಿಕ ರಸ್ತೆಗಳಲ್ಲಿ ಅಥವಾ ರಸ್ತೆ ಬದಿನಲ್ಲಿ ವಾಹನವನ್ನು ನಿಲುಗಡೆ ಮಾಡ್ತಾ ಇದ್ದಾರೆ. ಮೊದಲು ಸಾಕಷ್ಟು ಸಾರ್ವಜನಿಕ ಪಾರ್ಕಿಂಗ್ ಸ್ಥಳಗಳನ್ನು ನಿರ್ಮಾಣ ಮಾಡಿ ಆನಂತರ ಶುಲ್ಕ ಜಾರಿ ಮಾಡಬೇಕು ಅಂತ ಬಹಳಷ್ಟು ಸಾರ್ವಜನಿಕರಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಇದರ ಕುರಿತಾಗಿ ನೀವು ಏನು ಹೇಳ್ತೀರಾ, ನಮ್ಮ ಕೇಳುಗರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ಸಹ ಸಂದೇಶದ ಮುಖಾಂತರ ನಮಗೆ ರವಾನಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. ಈ ಸಂಖ್ಯೆಗೆ ನಿಮ್ಮ ಮುಕ್ತ ಅಭಿಪ್ರಾಯಗಳು ಹರಿದು ಬರಲಿ, ಮತ್ತಷ್ಟು ವಿಚಾರಗಳನ್ನು ಮಾತಾಡೋಣ. ಸದ್ಯಕ್ಕೆ ಜಾರಿಯಾಗ್ತಾ ಇರುವಂತಹ ಪಾರ್ಕಿಂಗ್ ಶುಲ್ಕದ ಕುರಿತಾಗಿ ಕೇಳ್ತಾ ಇರಿ ಸ್ಟೇಟ್ ಯೂನ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಬೆಂಗಳೂರಿನಲ್ಲಿ ಬರ್ತಾ ಇರುವಂತಹ ಹೊಸ ಪಾರ್ಕಿಂಗ್ ನಿಯಮದ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಸಮಯ ಆಗಿದೆ 4:33 ಸೆಕೆಂಡ್ಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲ್ ಯುವರ್ಸ್, 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಶಿಲ್ಪಾ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ರಸ್ತೆ ಬದಿಯಲ್ಲಿ ವಾಹನಗಳನ್ನು ದಿನಪೂರ್ತಿ ನಿಲ್ಲಿಸೋದ್ರಿಂದ ಬೆಂಗಳೂರಿನ ಸಂಚಾರ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಪಾರ್ಕಿಂಗ್ ಶುಲ್ಕದಿಂದ ಅನಗತ್ಯ ಪಾರ್ಕಿಂಗ್ ಕಡಿಮೆಯಾದರೆ ಅದು ಉತ್ತಮ ಕ್ರಮ, ಆದರೆ ಸಂಗ್ರಹ ಆಗುವಂಥ ಹಣವನ್ನು ರಸ್ತೆ ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಸುಧಾರಣೆ ಮಾಡೋದಕ್ಕೆ ಬಳಸಬೇಕು ಅಂತ ಹೇಳ್ತಿದ್ದಾರೆ. ಹೌದು, ಇವರ ಮಾತು 100ಕ್ಕೆ 100 ಒಪ್ಕೊಳ್ಬೇಕು. ಯಾಕಂದರೆ ಬರುವಂಥ ಹಣವನ್ನು ರಸ್ತೆ ರಿಪೇರಿ ಮಾಡೋದಕ್ಕೆ ಉಪಯೋಗಿಸಿದ್ರೆ ಅಥವಾ ಮತ್ತಷ್ಟು ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಿದ್ರೆ ಸರಿಯಾಗುತ್ತಲ್ವಾ? ಇನ್ನು ಒಳ್ಳೆಯ ನಿರ್ಧಾರ ಮಾಡಲಿ ಬಿಡಿ, ಪಾದಚಾರಿ ಮಾರ್ಗವನ್ನು ಅತಿಕ್ರಮಿಸಿಕೊಂಡವರು ಬಾಡಿಗೆ ಕೊಡಲಿ, ಇಲ್ಲವಾದರೆ ಅವರ ಸ್ವಂತ ಜಾಗದಲ್ಲಿ ವಾಹನ ನಿಲ್ಲಿಸಿಕೊಳ್ಳಿ, ರಸ್ತೆ ಹಾಗೆ ಪಾದಚಾರಿ ಮಾರ್ಗ ಓಡಾಡೋರಿಗೆ ಮುಕ್ತವಾಗಲಿ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂ ಇಲ್ಲಿಂದ. ಮತ್ತಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿದ್ರೆ, ವಿಷಯ ಸ್ವಲ್ಪ ಗಂಭೀರ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಪಾರ್ಕಿಂಗ್ ಮಾಡುವಾಗ ಎಲ್ಲಿ ಮಾಡಬೇಕು ಅಂತ ಜನಸಾಮಾನ್ಯರಿಗೆ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು, ಆ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸಿದ್ರೆ ಒಳ್ಳೆಯದು, ನಿಯಮ ಪಾಲನೆ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದು, ಪಾಲನೆ ಮಾಡಿದವ್ರಿಗೆ ಸ್ವಲ್ಪ ಮಟ್ಟಿಗೆ ದಂಡ ಹಾಕುವ ಮೊದಲು ಎಚ್ಚರಿಕೆಯನ್ನು ನೀಡಬಹುದು ಅಲ್ಲಿನ ಸಿಬ್ಬಂದಿಯವರು. ಹೇಳದೆ ಕೇಳದೆ ನಿಲ್ಲಿಸಿ ಹೋಗೋರಿಗೆ ದಂಡ ಹಾಕ್ಬೋದು, ಆಗ ತಕ್ಕ ಮಟ್ಟಿಗೆ ನಿಯಮ ಪಾಲನೆ ಆಗ್ಬೋದು, ಹಾಗೆ ಟ್ರಾಫಿಕ್ ಜಾಮ್ ಆಗೋದು ತಪ್ಪುತ್ತೆ ಅಲ್ವಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಹೌದು, ಮೊದಲಿಗೆ ಸ್ವಲ್ಪ ಹೆದರಿಸೋಣ, ಆನಂತರ ದಂಡವನ್ನು ಹಾಕೋಣ ಅನ್ನುವಂತಹ ನೀತಿ ಕೂಡ ಸರ್ಕಾರದ್ದು. ಆದರೆ ಈ ಯಾಕೆ ಬೇಕು ಈ ಪಾರ್ಕಿಂಗ್ ಶುಲ್ಕ ಅನ್ನುವಂತಹ ವಾದ ಕೂಡ ಜನರಿಂದ ಬರ್ತಾ ಇದೆ. ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸ್ತಾರೆ ಅಂತ. ನೀವು ಸಹ ನಿಮ್ಮ ಮುಕ್ತವಾದಂತಹ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480909013.

0: ಹೀಗಿರುವಂತಹ ಈ ಸಂದರ್ಭದಲ್ಲಿ ಜನರು ಹೆದರಿಸಿದ್ರೆ ಹೆದರೋದಿಲ್ಲ, ಹಾಗಾಗಿ ತಪ್ಪು ಮಾಡಿದವ್ರಿಗೆ ದಂಡ ಹಾಕೋದು ಒಳ್ಳೇದು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಶಂಕರ್ ಅವರು ರಾಥೋಡ್ ಇಲ್ಲಿಂದ ಸಂದೇಶವನ್ನ ಕಳ್ಸಿಕೊಟ್ಟು. ಹೌದು, ದಂಡಕ್ಕೆ ಹೆದರೋದಲ್ವಾ, ದಂಡಂ ದಶಗುಣಂ ಅಂತ ಹೇಳ್ತಾರಲ್ಲ ಹಾಗೆ. ಇನ್ನು ಮನೆ ಮುಂದಿನ ಜಾಗದಲ್ಲಿ ನಿಲ್ಲಿಸುವಂತ ಕಾರುಗಳಿಗೆ ಪಾರ್ಕಿಂಗ್ ಶುಲ್ಕ ಜಾರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಕೇಳುಗರೊಬ್ರು. ಜನರಿಗೆ ತೊಂದರೆ ಆಗುವಂತಹ ಜಾಗದಲ್ಲಿ ಪಾರ್ಕಿಂಗ್ ಅನ್ನ ಮಾಡಬಾರ್ದು. ಇನ್ನು ಮನೆ ಕಟ್ಟುವಾಗ ಕಾರ್ ಪಾರ್ಕಿಂಗ್ ನೋಡ್ ಕಟ್ಟಬೇಕಲ್ವಾ, ಸಿಕ್ಕ ಸಿಕ್ಕ ಜಾಗದಲ್ಲ ಯಾಕಂಬಾರ ಕಾರನ್ನೆಲ್ಲ ನಿಲ್ಲಿಸಬೇಕು ಅಂತ ಕೇಳ್ತಿದ್ದಾರೆ ಹರಿಹರನ್ ಅವರು, ವಿಜ್ಞಾನ ನಗರ ಇಲ್ಲಿಂದ. ಇನ್ನು ಕಾರ್ಯಕ್ರಮ ಕೇಳ್ತಾ ಇದೀವಿ ಇಷ್ಟವಾಗ್ತಿದೆ ಅಂತ ಹೇಳ್ತಿದ್ದಾರೆ ಪಂಡಿತ್ ಚೆನ್ನಪ್ಪ ಅವರು ಸಾರವಾಡದಿಂದ. ಕಾರ್ಯಕ್ರಮ ಕೇಳ್ತಾ ಮತ್ತಿಯರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನವೀನ್ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗಾಗಿ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದಾರೆ. ನೋಡೋಣ, ಸಾಧ್ಯವಾದಷ್ಟು ಎಲ್ಲರ ಹಾಡುಗಳನ್ನ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ. ಇನ್ನು ನಮ್ಮ ಸರ್ಕಾರ ಏನ್ ಹೇಳುತ್ತಪ್ಪ, ಯಾಕೆ ಪಾರ್ಕಿಂಗ್ ಶುಲ್ಕವನ್ನು ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಏನ್ ಹೇಳುತ್ತೆ ಉತ್ತರ ಗೊತ್ತಾ? ಪಾರ್ಕಿಂಗ್ ವೆಚ್ಚ ಹೆಚ್ಚಾದರೆ ಖಾಸಗಿ ವಾಹನಗಳ ಬಳಕೆ ಕಡಿಮೆಯಾಗಿ ಮೆಟ್ರೋ, BMTC, ಬಸ್ಸು ಹೀಗೆ ಸಾರ್ವಜನಿಕ ಸಾರಿಗೆ ಬಳಸೋರ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಆದರೆ ಸಾರ್ವಜನಿಕ ಸಾರಿಗೆ ಸಂಪರ್ಕ, ಸಮಯ ಪಾಲನೆ, ಕೊನೆಯ ಮೈಲಿ ಸಂಪರ್ಕ, ಇನ್ನು ಸುರಕ್ಷತೆ ಇದೆಲ್ಲವೂ ಸುಧಾರಿಸಿದಾಗ ಮಾತ್ರ ಜನರು ಖಾಸಗಿ ವಾಹನದಿಂದ ಸಾರ್ವಜನಿಕ ಸಾರಿಗೆಗೆ ದೊಡ್ಡ ಪ್ರಮಾಣದಲ್ಲಿ ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಸಾರ್ವಜನಿಕ ವಾಹನಗಳನ್ನು ಹೆಚ್ಚಾಗಿ ಬಳಸಲಿ ಅನ್ನುವಂಥ ಕಾರಣಕ್ಕೆ ಇನ್ನು ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡೋಣ, ಜನಸಂದಣಿಯನ್ನು ನಿಗ್ರಹಣ ಮಾಡೋಣ ಅನ್ನುವಂಥ ಒಂದೇ ಕಾರಣದಿಂದ ಈ ಒಂದು ಶುಲ್ಕವನ್ನು ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ ನೋಡೋಣ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅಂತ. ಸದ್ಯಕ್ಕೆ ನಮ್ಮ ಕೇಳುಗರೊಬ್ಬರ ಇಷ್ಟದ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
1: ತುಝೆ ದೇಖಾ,
0: ನೀವು ಸಹ ಇದೇ ರೀತಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮ್ಮ ಕೇಳಕರೊಬ್ರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ವಾಹನಗಳಿಗೆ ಪಾರ್ಕಿಂಗ್ ಶುಲ್ಕದಿಂದ ವಿನಾಯಿತಿ ನೀಡಬೇಕು ಮೇಡಮ್ ಅಂತ ಹೇಳ್ತಿದ್ದಾರೆ ದಿವ್ಯ ಜ್ಯೋತಿ ಅವರು ದಾವಣಗೆರೆ ಇಲ್ಲಿಂದ. ಅಲ್ಲ, ಎಲೆಕ್ಟ್ರಿಕ್ ವಾಹನ ಕೂಡ ನಾವು ಪಾರ್ಕ್ ಮಾಡಲೇಬೇಕಲ್ವಾ? ಅದಕ್ಕೂ ಇಂಧನದ ವಾಹನಕ್ಕೂ ಏನ್ ವ್ಯತ್ಯಾಸ? ಇಂಧನ ಉಳಿತಾಯ ಆಗ್ಬೋದಷ್ಟೇ, ಆದ್ರೆ ಅದಕ್ಕೆ ಬೇಕಾಗಿರುವಂತ ಜಾಗ ಅದರಷ್ಟೇ ಇದೆ ಅಂತ ಅನ್ಕೊಳ್ತೀನಿ. ಇನ್ನು ಇನ್ನೊಂದು ವಿಚಾರವನ್ನು ಹೇಳಬೇಕು, ನಗರದಲ್ಲಿ ಸ್ವಂತ ಖಾಲಿ ನಿವೇಶನ ಅಥವಾ ಜಾಗ ಹೊಂದಿರುವಂಥ ಭೂಮಾಲೀಕರಿಗೆ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದೆ. ಏನು ಅಂದರೆ, ನಿಮ್ಮ ಜಾಗದಲ್ಲಿ 30-200 ವಾಹನಗಳ ನಿಲುಗಡೆ ಸಾಮರ್ಥ್ಯದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಿದ್ರೆ ಬರೋಬ್ಬರಿ 100% ಆಸ್ತಿ ತೆರಿಗೆ ಅಥವಾ ಸೇವಾ ಶುಲ್ಕದ ವಿನಾಯಿತಿ ಸಿಗುತ್ತಂತೆ. ಇನ್ನು ಕನಿಷ್ಠ 15 PCU ಸಾಮರ್ಥ್ಯ ಇದ್ದರೂ ಕೂಡ 50% ವಿನಾಯಿತಿ ಪಡೀಬಹುದು. ಈ ಸೌಲಭ್ಯವನ್ನು ಪಡಿಬೇಕು ಅಂತ ಹೇಳಿದ್ರೆ ವರ್ಷದಲ್ಲಿ 250 ದಿನ ಅಂದರೆ ದಿನಕ್ಕೆ ಕನಿಷ್ಠ 12 ಗಂಟೆಗಳ ಕಾಲ ಸಾರ್ವಜನಿಕ ಸೇವೆಗೆ ನಿಮ್ಮ ಜಾಗವನ್ನು ನೀಡಬೇಕು ಅಂತ ಹೇಳ್ತಾ ಇದೆ. ಸೊ ಜಾಗ ಕೂಡ ಕೇಳ್ತಾ ಇದೆ, ಸರ್ಕಾರದ ಜಾಗದಲ್ಲಿ ನಿಲ್ಲಿಸಿದ್ರೆ ನಾವು ದಂಡವನ್ನು ವಿಧಿಸ್ತೀವಿ ಅಂತ ಕೂಡ ಹೇಳ್ತಾ ಇದೆ. ನೋಡೋಣ ಯಾವುದೆಲ್ಲ ಜಾರಿಗೆ ಬರುತ್ತೆ, ನಮ್ಮ ಸಾರ್ವಜನಿಕರ ಪ್ರತಿಕ್ರಿಯೆಗಳು ಹೇಗಿರುತ್ತೆ ಅಂತ. ಒಟ್ಟಾರೆಯಾಗಿ ಸದ್ಯಕ್ಕೆ ನಮ್ಮ ಬೆಂಗಳೂರಿನ ಅಸ್ತವ್ಯಸ್ತ ಆಗಿರುವಂಥ ಟ್ರಾಫಿಕ್ ಹಾಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಹಳಿಗೆ ತರಬೇಕು.

ಸರ್ಕಾರದ ಹೊಸ ಪಾರ್ಕಿಂಗ್ ನಿಯಮಗಳ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಮ ಕೇಳುಗರ ಇಷ್ಟದ ಹಿಂದಿ ಹಾಡುಗಳು ಸಹ ಪ್ರಸಾರವಾಗ್ತಾ ಇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತಹ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಎಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಆರ್ಜೆ ರೂಪಾ. ಕೇಳ್ತಾ ಇರಿ ಸ್ಟೇಟ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ノンストップサンデー、ノンストップサンデー、ノンストップサンデー、ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಅರರರೇ, 5 ಗಂಟೆ ಆಗೇ ಹೋಯ್ತು. ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಜೊತೆಯಾಗ್ತಾ ಇದೀವಿ. ಈಗ ನಾವು ನೀವು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಮಮತ. ಅಂದ ಹಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ? ಏನಿಲ್ಲ ಕಣ್ರಿ, ನೀವು ವಾಟ್ಸ್ಆಪ್ ನ ಓಪನ್ ಮಾಡಿ ಐ ಆಮ್ ರೆಡಿ ಅಂತ ಮೆಸೇಜ್ ಅನ್ನ ಟೈಪ್ ಮಾಡಿ ನಿಮ್ಮ ಹೆಸರು ಮತ್ತು ಊರನ್ನ ಜೊತೆಯಾಗಿ ಹಾಗೆ ಸೇರಿಸ್ಬಿಟ್ಟು ನಮ್ಗೆ ಸಂದೇಶ ಕಳಿಸ್ಕೊಡಿ. ವಾಟ್ಸ್ಆಪ್ ಸಂದೇಶ 9 4 8 0 1 0 1 3. ಈ ವಾಟ್ಸ್ಆಪ್ ಸಂಖ್ಯೆಗೆ ನೀವು ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಹಾಡನ್ನ ಗೆಲ್ಲೋದಕ್ಕೆ ರೆಡಿ ಆಗಿದ್ರೆ ಬೇಗ ಸಂದೇಶ ಕಳಿಸಿ. ನೀವು ಸರಿ ಉತ್ತರ ಕೊಟ್ರೆ ನಿಮ್ಮಿಷ್ಟದ ಹಾಡು ಜಸ್ಟ್ ಫಾರ್ ಯು ಪ್ಲೇ ಆಗುತ್ತೆ. ಯಾರಿಗುಂಟು? ನಿಮಗೆ ಉಂಟು. ಉತ್ತರ ಕೊಟ್ರೆ ಬೇಗ ಬೇಗ ಮೆಸೇಜ್ ಮಾಡಿ ಐ ಆಮ್ ರೆಡಿ ಅಂತ ಕೇಳ್ತಾರೆ. ಜೊತೆಯಾಗಿರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್.

0: ಕನ್ನಡ ಕಾಮನ ಬಿಲ್ಲನ್ನ ಕೇಳ್ತಾ ಇದ್ದೀರಾ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇದು. ಯಾರಪ್ಪ ನಮ್ಮ ಜೊತೆ ಮಾತಾಡೋದಕ್ಕೆ ಜೊತೆಯಾಗಿ ಉತ್ತರ ಕೊಡ್ತೀನಿ ನಾನು ಅಂತ ಫುಲ್ ರೆಡಿಯಾಗಿ ಬಂದಿರೋರು ಅಂದರೆ ಸಾಗರದಿಂದ ನಾಗಪತಿ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ, ನಮಸ್ಕಾರ ಮಮತಾ ಮೇಡಮ್ ಅವರಿಗೆ, ಎಫ್ಎಂ ರಾಂಬೋ ಕೇಳುಗರು ಎಲ್ಲರಿಗೂ ನನ್ನ ನಮಸ್ಕಾರ ಮೇಡಮ್.
0: ನಮಸ್ಕಾರ. ಏನ್ ಸರ್ ಫುಲ್ ಬಿಸಿ ಬಿಸಿಯಾದಂತಹ ಮಸಾಲಾ ಪುರಿಯನ್ನ ರೆಡಿ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ರಿ. ನಾನು ಪ್ರಶ್ನೆಯನ್ನ ಬಿಸಿ ಬಿಸಿಯಾಗಿ
1: ಬಟರ್ ಪಾನಿಪುರಿ ಅಂತ ಎಸ್ ಎನ್ ನಗರದಲ್ಲಿ ಸಿಗಂದೂರ್ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಬನ್ನಿ ಮೇಡಮ್ ಒಂದ್ ದಿವಸ.
0: ಆಹಾ, ಖಡಾ ಖಂಡಿತವಾಗ್ಲು. ಈಗ ನಾವು ಮಾತಾಡ್ತಾ ಇದ್ದೀವಿ, ಪ್ರಶ್ನೆನ ಕೇಳೋದಕ್ಕೆ ನಾನ್ ರೆಡಿ ಇದ್ದೀನಿ, ಉತ್ತರ ಕೊಡೋದಕ್ಕೆ ನೀವ್ ರೆಡಿ ಇದ್ದೀರಾ. ಸಾಗರದಿಂದ ಬಂದಿದೆ ನಿಮ್ ಸಂದೇಶ. ಸೊ ನನ್ನ ಪ್ರಶ್ನೆ ನಿಮಗೆ ಈ ರೀತಿಯಾಗಿದೆ, ಕೇಳ ಪ್ರಶ್ನೆನ ಯಸ್. ಸಾಮಾನ್ಯವಾಗಿ ಈಗ ನೀವು ನಿಂತಿದ್ರು ಕುಳಿತಿದ್ರು ಏನಾದ್ರೂ ಮಾಡ್ತಿರ್ಬೋದು, ನಿಮ್ಮನ್ನ ಯಾವಾಗ್ಲೂ ಕಾಡುವಂತಹ ಒಬ್ಬ ಏಕೈಕ ಮಿತ್ರ ಕಂ ಶತ್ರು ಅಂದ್ರೆ ಸೊಳ್ಳೆ, ಹೌದಾ?
1: ಹೌದು.
0: ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಾಡ್ಕೋತಾ ಇದ್ದೀರಾ?
1: ಹೌದು.
0: ಒಂದು ಕತ್ತಲೆ ಕೋಣೆ ಇದೆ, ನೀವು ನಿದ್ದೆ ಮಾಡ್ತಾ ಇದ್ದೀರಾ, ಅಲ್ಲಿ ದೀಪಾನೂ ಇಲ್ಲ, ಒಂದು ಸದ್ದು ಇಲ್ಲ, ಆದ್ರೂ ಸೊಳ್ಳೆ ಹುಡ್ಕೊಂಡ್ ಹುಡ್ಕೊಂಡ್ ನಿಮ್ ಹತ್ರನೇ ಬರತ್ತಪ್ಪ, ಹೇಗೆ, ಯಾತಕ್ಕೆ, ಯಾವ್ದ್ರಿಂದ?
1: ಅದು ಏನಾಗತ್ತೆ ಕೇಳಿದ್ರೆ ಅದಕ್ಕೆ ಆಹಾರ ಏನಾದ್ರು ಬೇಕಾಗತ್ತಲ್ಲ.
0: ಆಹಾರ ಬೇಕು ಅಂದ್ರೆ ಕತ್ಲೆ ಕೋಣೆಲಿ ಹೇಗ್ ಬರುತ್ತೆ? ಇದು ನನ್ನ ಪ್ರಶ್ನೆ. ಲೈಟ್ ಇರಲ್ಲ?
1: ಲೈಟ್ ಇಲ್ದರೆ ಅದು ಕಣ್ಣಿ ಕಾಣ್ತದೆ.
0: ಆಹಾ, ಹಾಗಾದ್ರೆ ನಿಮ್ಗೆ ನಾನೀಗ ಹಿಂಟ್ ಕೊಡೋದಾ, ಒಂದಷ್ಟು ಸುಳುಹುಗಳನ್ನ ಕೊಡೋದಾ? ಸುಳು ತಗೋತೀರಾ?
1: ಹೇಳಿ.
0: ಓಕೆ, ಸುಳುವು ಆಪ್ಷನ್ ಎ ಈ ರೀತಿಯಾಗಿದೆ. ಉಸಿರಾಡುವಾಗ ಹೊರಬರುವಂತಹ ಕಾರ್ಬನ್ ಡೈಆಕ್ಸೈಡ್, ಇದು ಸೊಳ್ಳೆಗೆ ಒಂದು ಸೂಚನೆಯನ್ನ ನೀಡುತ್ತದೆ. ಆಪ್ಷನ್ ಬಿ, ಕೋಣೆಯಲ್ಲಿ ಇರುವಂತಹ ಆಮ್ಲಜನಕ ಸೊಳ್ಳೆಗೆ ದಾರಿಯನ್ನ ತೋರಿಸುತ್ತದೆ. ಆಪ್ಷನ್ ಸಿ, ಕೋಣೆಯಲ್ಲಿ ಇಟ್ಟಿರುವಂತಹ ಹೈಡ್ರೋಜನ್ ಅನ್ನ ಆಕರ್ಷಿತವಾಗಿ ಸೊಳ್ಳೆ ರೂಮ್ಗೆ ಬರುತ್ತದೆ. ಯಾವುದು ನಿಮ್ಮ ಆಪ್ಷನ್?
1: ಹೈಡ್ರೋಜನ್ ಅನ್ನ ಸೊಳ್ಳೆ ಆಕರ್ಷಿತವಾಗಿ ರೂಮ್ಗೆ ಬರುತ್ತದೆ.
0: ಇದೇನಾ ನಿಮ್ಮ ಆಪ್ಷನ್? ನಿಮ್ಮ ಸಮಯ ನೋಡಿ, ಈಗ ಶುರುವಾಗಿದೆ, ಏನಾದ್ರೂ ಯೋಚನೆ ಮಾಡ್ತೀರಾ ನೋಡಿ ಸರಿಯಾಗಿ.
1: ಯೋಚನೆ ಮಾಡೋದಂದ್ರೆ ಮತ್ತಿನ್ನೇನು, ಯಾವ ಕೊಟ್ರಿ ಅಷ್ಟೇ ಬರುತ್ತಲ್ಲ ಉತ್ತರ. ಸರಿ ಗೊತ್ತಿಲ್ಲ ಅಂತ ಇರ್ಬೋದು ಅಂತ.
0: ಆಪ್ಷನ್ ಸಿ ಅಂತ ಹೇಳ್ತಾ ಇದೀರಾ, ಫೈನಲ್?
1: ಫೈನಲ್.
0: ಸರಿ ಸರ್, ನಿಮ್ಮ ಉತ್ತರ ಏನಾಗಿದೆ ಎಂದರೆ
1: ಸರಿಯಾಗಿಲ್ಲ.
0: ಏನ್ ಸರ್ ಇಷ್ಟು ಕಾನ್ಫಿಡೆನ್ಸ್? ಮ್ಯೂಸಿಕ್ ಪ್ಲೇ ಮಾಡೋಕ್ ಮುಂಚೆನ ಸರಿ ಇಲ್ಲ ಅನ್ಬಿಟ್ರಿ. ಓಕೆ ನೋಡಿ, ನೀವು ಸರಿ ಇದ್ದಿದ್ರೆ ಸರಿ ಆಗ್ಬಿಡ್ತಿತ್ತೇನೋ. ನಿಮ್ಮ ಉತ್ತರ ತಪ್ಪಾಗಿದೆ, ಐ ಆಮ್ ರಿಯಲಿ ಸಾರಿ. ಆಕ್ಚುಲಿ ಉತ್ತರ ಏನ್ ಗೊತ್ತಾ, ಸಾಮಾನ್ಯವಾಗಿ ನೀವು ಸ್ವಲ್ಪ ಯೋಚನೆ ಮಾಡ್ಬಿಟ್ಟಿದ್ದೆ, ತುಂಬಾ ಈಸಿ ಇತ್ತು ಸುಳಿವು. ಇವತ್ತು ನಾವು ಉಸಿರಾಡ್ತೀವಲ್ವಾ, ಉಸಿರಾಡುವಾಗ ಈಗ ನಿಮ್ಮನ್ನೇ ಹುಡ್ಕೊಂಡು ಯಾಕಪ್ಪ ಬರೋದು ಅಂದ್ರೆ, ಮೊದಲನೇದಾಗಿ ಅದಕ್ಕೆ ಸೂಚನೆ ಕೊಡುವಂಥದ್ದು ನಾವು ಉಸಿರಾಡುವಾಗ ಸಿಗುವಂತಹ ಕಾರ್ಬನ್ ಡೈಆಕ್ಸೈಡ್.
1: ಕಾರ್ಬನ್ ಡೈಆಕ್ಸೈಡ್
0: ಅಂದ್ರೆ ಇಂಗಾಲದ ಡೈಆಕ್ಸೈಡ್. ಅದಾದ್ಮೇಲೆ ನಮ್ಮ ದೇಹದ ಒಂದು ಉಷ್ಣತೆ ಇರ್ಬೋದು, ಚರ್ಮದ ವಾಸನೆ, ಮತ್ತೆ ತೇವಾಂಶ ಏನೆಲ್ಲ ಇರುತ್ತಲ್ಲ ನಮ್ಮ ದೇಹದಲ್ಲಿ, ಅದನ್ನ ಬಳಸ್ಕೊಂಡು ಓ ಈ ವ್ಯಕ್ತಿ ಇಲ್ಲೇ ಇದ್ದಾನೆ ಅಂತ ಹೇಳಿ ನಾವ್ ಅದಕ್ಕೆ ಗುರಿ ಆಗ್ತೀವಿ. ಗೊತ್ತಾಯ್ತಾ?
1: ಆಹಾರ ಹುಡ್ಕೊಳಕ್ಕೆ ಅಂತ ಬರಲ್ವ ಹಂಗಾದ್ರೆ?
0: ಅದು ಬರೋದು ಆಹಾರಕ್ಕೋಸ್ಕರನೇ, ಬಟ್ ಆ ಆಹಾರನ ಹುಡ್ಕೋದಕ್ಕೆ ಇವೆಲ್ಲಾ ದಾರಿಗಳು. ಸೂಪರ್. ಇನ್ಮೇಲೆ ನೀವು ನಿಂತಾಗ್ಲ, ನಿದ್ದೆ ಮಾಡುವಾಗ, ಯಾವಾಗ್ಲಾದ್ರೂ ಸೊಳ್ಳೆ ನಿಮ್ಮನ್ನ ಕಚ್ಚುವಾಗ ಈ ಕ್ವೆಶ್ಚನ್ ಅಂತೂ ನೆನ್ಪಿಟ್ಕೊಳ್ಳಿ. ಓಕೆನಾ?
1: ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಎಸ್, ಸಾಗರದಿಂದ ನಾನ್ ರೆಡಿ ಅಂತ ಹೇಳಿದ್ರು, ಆದರೆ ಸೊಳ್ಳೆ ಕೈಯಲ್ಲಿ ಕಚ್ಚಿ ಸಿಕ್ಕೊಂಡು ಹಾಗೆ ಉತ್ತರ ಹಾಗೆ ಹಾಗೆ ಹಾಗೆ ಮಿಸ್ ಆಗೋಯ್ತು. ನೀವು ಕೂಡ ಈ ತರ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ರೆ ಬೇಗ ಮೆಸೇಜ್ ಮಾಡಿ ಐ ಆಮ್ ರೆಡಿ ಅಂತ 9489901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ನೀವು ಸರಿಯಾದ ಉತ್ತರ ಕೊಟ್ರೆ ನಿಮ್ಗಿಷ್ಟವಾದ ಹಾಡನ್ನ ನಾವಂತೂ ಪ್ಲೇ ಮಾಡ್ತೀವಿ, ಅದಂತೂ ಗ್ಯಾರಂಟಿ ರೀ. ಬೇಗ ಬೇಗ ಸಂದೇಶ ಕಳಿಸಿ ಜೊತೆಯಾಗಿರಿ. ಇದು ಕನ್ನಡ ಕಾಮನಬಿಲು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ, ಎಫ್ಎಂ ರೇನ್ಬೋದಲ್ಲಿ ಮೂಡಿ ಬರ್ತಿದೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಸಿಂಧನೂರಿನಿಂದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿಮಾನಿ ನಾನು ಅಂತ ಹೇಳಿ ಸಂದೇಶ ಕಳಿಸಿ ಐ ಆಮ್ ರೆಡಿ ಅಂದವರು ಸುರೇಶ್. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಕಾರ್ಯಕ್ರಮ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ. ರೈತರಾಗಿ ಎಲ್ಲರಿಗೂ ಕೂಡ ನೀವು ಹೊಟ್ಟೆ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ, ನಿಮ್ಮದೇ ಆದಂತಹ ಕೊಡುಗೆಯನ್ನ ನೀಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್.
1: ಥ್ಯಾಂಕ್ ಯು ಮೇಡಮ್.
0: ಯಸ್, ಈಗ ನಾನು ನಿಮಗೆ ತುಂಬಾ ಅಂದ್ರೆ ತುಂಬಾ ಈಸಿಯಾದ ಒಂದು ಪ್ರಶ್ನೆನ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗ್ಬೋದೇ?
1: ಆಗ್ಬೋದ್ರಿ ಮೇಡಮ್.
0: ಓಕೆ, ನೀವು ಸಾಮಾನ್ಯವಾಗಿ ಕಾಮನ ಬಿಲ್ಲನ್ನ ನೋಡಿರ್ತೀರಾ ಅಲ್ವಾ?
1: ಹೌದ್ರಿ ಮೇಡಮ್.
0: ಕಾಮನ ಬಿಲ್ಲು ಯಾವ ಆಕಾರದಲ್ಲಿದೆ ಅನ್ನೋದು ನನ್ನ ಪ್ರಶ್ನೆ. ತೀರಾ ಸಿಂಪಲ್ ಪ್ರಶ್ನೆ. ಕಾಮನ ಬಿಲ್ಲು ನಿಜವಾಗಿಯೂ ಯಾವ ಆಕಾರದಲ್ಲಿದೆ ಅನ್ನೋದು ನನ್ನ ಪ್ರಶ್ನೆ.
1: ಬಿಲ್ ಆಕಾರದಲ್ಲಿದೆ ಮೇಡಮ್.
0: ಕಾಮನ ಬಿಲ್ಲಿನ ಆಕಾರದಲ್ಲಿದೆ, ಅದಕ್ಕೆ ಅದು ಬಿಲ್ಲು ಅಂತ ಕರೀತಾರೆ. ಅಂದ್ರೆ ಅರ್ಧ ವೃತ್ತದ ಆಕಾರನ. ನಾನು ನಿಮ್ಗೆ ಒಂದು ಆಪ್ಷನ್ ಅನ್ನ ಕೊಡ್ತೀನಿ. ಆಪ್ಷನ್ಸ್ ಅನ್ನ ಬಳಸ್ಕೊಂಡು, ಅಂದ್ರೆ ಸುಳಿವುಗಳನ್ನ ಬಳಸ್ಕೊಂಡು ನೀವು ನನಗೆ ಯಾವ ಅದೊಂದು ಆಕಾರ ಅನ್ನೋದನ್ನ ಹೇಳ್ಬೇಕಾಗತ್ತೆ. ಆಗ್ಬೋದಾ?
1: ಆಗ್ಬೋದ್ರಿ ಮೇಡಮ್.
0: ಓಕೆ, ಆಪ್ಷನ್ ಎ ನಿಜವಾಗಿಯೂ ಮಳೆಬಿಲ್ಲಿನ ಆಕಾರ ಯಾವುದು ಅಂತ ನಾನು ಕೇಳ್ತಿರೋದು. ಆಪ್ಷನ್ ಎ ವೃತ್ತಾಕಾರ ಅಂದ್ರೆ ಸರ್ಕಲ್. ಆಪ್ಷನ್ ಬಿ ಅರ್ಧ ವೃತ್ತ ಅಂದ್ರೆ ಹಾಫ್ ಸರ್ಕಲ್. ಆಪ್ಷನ್ ಸಿ ಅದಕ್ಕೆ ಯಾವುದೇ ಆಕಾರವಿಲ್ಲ. ನಿಮ್ಮ ಸಮಯ ಈಗ ಶುರು.
1: ಮೇಡಮ್, ಬಿ ಆಪ್ಷನ್ ಬಿ ಅರ್ಧ ಆಕಾರ ಮೇಡಮ್.
0: ಆಪ್ಷನ್ ಬಿ ಅರ್ಧ ಆಕಾರನಾ?
1: ಹೌದ್ರಿ ಮೇಡಮ್.
0: ಮತ್ತೊಂದ್ಸಾರಿ ಯೋಚನೆ ಮಾಡ್ತೀರಾ?
1: ಇಲ್ರಿ ಮೇಡಮ್, ಅಷ್ಟೇ ಕರೆಕ್ಟ್ ಇದೆ ಮೇಡಮ್.
0: ಪಕ್ಕಾ?
1: ಪಕ್ಕಾ ಮೇಡಮ್.
0: ಕಾಮನ ಬಿಲ್ಲಿನ ಆಕಾರ ಅರ್ಧ ಅಂತ, ಅರ್ಧ ವೃತ್ತಾಕಾರ ಅಂತ ಹೇಳ್ತಾ ಇದ್ದೀರಾ?
1: ಹೌದ್ರಿ ಮೇಡಮ್.
0: ಸರಿ, ಹಾಗಾದ್ರೆ ನಮ್ಮ ಸುರೇಶ್ ಅವರು ಕೊಟ್ಟಿರೋ ಉತ್ತರವೇನಾಗಿದ್ದೆ?
1: ತಪ್ಪಾಯ್ತ್ರಿ ಮೇಡಮ್.
0: ಈಗ ನಿಮ್ಗೆ ಇನ್ನೂ ಒಂದ್ ಚಾನ್ಸ್ ಕೊಡ್ತೀನಿ, ಅಂದ್ರೆ ಯಾವ ಉತ್ತರ ಹೇಳ್ತೀರಾ
1: ಮೇಡಮ್? ಫಸ್ಟ್ ದಿನ ಮೇಡಮ್,
0: ಪೂರ್ತಿ ವೃತ್ತ ಅರ್ಧ ವೃತ್ತ ಯಾವುದೇ ಆಕಾರ ಇಲ್ಲ.
1: ಯಾವುದೇ ಆಕಾರ ಇಲ್ಲ ಮೇಡಮ್.
0: ಓಕೆ, ನೀವು ಯಾವುದೇ ಆಕಾರ ಇಲ್ಲ ಅಂತಾನು ಹೇಳಿದಿದ್ರೆ ನಿಮ್ಮ ಉತ್ತರ ಏನಾಗಿರ್ತಿತ್ತಂದ್ರೆ ಅದು ತಪ್ಪಾಗಿರ್ತಿತ್ತು. ಯಾಕಪ್ಪ ಮತ್ತೆ ಮತ್ತೆ ತಪ್ಪುತ್ತರ? ಈಗ ಹೇಳಿ ಸರಿಯಾದ ಉತ್ತರ.
1: ರೌಂಡ್ ಬಂತ್ರಿ ಮೇಡಮ್.
0: ಹೌದು, ವೃತ್ತಾಕಾರ ಅನ್ನೋದು ಸರಿಯಾದ ಉತ್ತರ. ಯಾಕೆ ಅಂದ್ರೆ ನಾವು ಭೂಮಿಲಿ ನಿಂತು ನೋಡ್ತೀವಲ್ವಾ, ಆ ಕೆಳಭಾಗವನ್ನ ದಿಗಂತ ಅಂದ್ರೆ ಏನ್ ಹಾರಿಜನ್ ಅಂತ ಏನ್ ಕರಿತೀವಿ ಅದು ಮುಚ್ಚಿಬಿಟ್ಟಿರುತ್ತೆ. ಅಕಸ್ಮಾತ್ ನೀವು ವಿಮಾನದಿಂದ ಯಾರಾದ್ರೂ ಫೋಟೋಸ್ ಹಾಕಿರ್ತಾರೆ ಅಥವಾ ನೀವು ಮುಂದೆ ವಿಮಾನದಲ್ಲಿ ಹೋಗುವಂತಹ ಸಮಯ ಬಂದಾಗ ಸುತ್ತ ನಿಮಗೆ ಆ ಒಂದು ಕಾಮನ ಬಿಲ್ಲು ಕಾಣುವಂತಹ ಪ್ರಮೇಯ ಬಂದ್ರೆ ಖಂಡಿತವಾಗ್ಲೂ ನೋಡ್ಬೋದು ನಿಮ್ಗಾಗ ಆ ವೃತ್ತಾಕಾರವಾಗಿ ನಮ್ಗೆ ಕಾಮನ ಬಿಲ್ಲು ಒರಿಜಿನಲ್ ಆಗಿರುವಂತದ್ದು.
1: ಆಯ್ತು ಮೇಡಮ್, ಬರೋಬರ ಆಯ್ತು, ಗೊತ್ತಾಯ್ತು, ಇವತ್ತು ಅರ್ಥ ಆಯ್ತು ಅದ್ರ ಬಗ್ಗೆ.
0: ಎಸ್, ಇನ್ಮೇಲೆ ನಿಮ್ಮೂರಲ್ಲಿ ನೀವು ಚಂದವಾಗಿ ನೆಲವನ್ನ ಉಳುವಾಗ್ಲೂ ಅಥವಾ ಈ ಕೃಷಿ ಕಾರ್ಯಗಳನ್ನ ಮಾಡುವಾಗ್ಲೂ ಅಥವಾ ಕಾಳುಗಳನ್ನ ಕವರ್ಗೆ ತುಂಬಿಸ್ತಾ ಎಲ್ಲರಿಗೂ ಕೊಡೋದಕ್ಕೆ ರೆಡಿ ಮಾಡಿಸುವಂತಹ ಸಮಯದಲ್ಲಿನೂ ಕಾಮನ ಬಿಲ್ಲು ಕಣ್ ಮುಂದೆ ಕಾಣಿಸ್ಕೊಂಡ್ರೆ ಅಪ್ಪ ಫುಲ್ ಕಾಣಿಸ್ಕೊಳಪ್ಪ, ಯಾಕಪ್ಪ ಅರ್ಧ ಕಾಣಿಸ್ಕೊತೀಯ ಅಂತ ಕೇಳಿ. ಆಗ್ಬೋದಾ?
1: ಓಕೆ ಮೇಡಮ್.
0: ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು.
1: ಥ್ಯಾಂಕ್
0: ಯು. ಎಸ್, ಸುರೇಶ್ ಅವರು ಕರೆಕ್ಟ್ ಆದ ಉತ್ತರವನ್ನ ಕೊಡೋದಕ್ಕೆ ತುಂಬಾ ತುಂಬಾ ತುಂಬಾ ಪ್ರಯತ್ನ ಮಾಡಿದ್ರು, ಬಟ್ ಆದ್ರೆ ತಪ್ಪುತ್ತರ ಆಗಿತ್ತು. ಯಾಕಂದ್ರೆ ಎಲ್ರು ಕೂಡ ಅಂದ್ಕೊಳ್ಳೋದು ಕಾಮನ ಬಿಲ್ಲು ಅರ್ಧ ವೃತ್ತಾಕಾರ ಅಂತ, ಬಟ್ ಅದು ತಪ್ಪುತ್ತರ ಗೊತ್ತಾಯ್ತಲ್ಲ ನಮ್ಗೆಲ್ಲ. ಇವತ್ತು ಕರೆಕ್ಟ್ ಆದ ಉತ್ತರವನ್ನ ನಿಮ್ಮ ಕಾಮನ ಬಿಲ್ಲಿನಲ್ಲೇ ನೀವು ಕೇಳಿದ್ರಿ. ಹೀಗೆ ನೀವು ಕೂಡ ಉತ್ತರ ಕೊಡಬೇಕಾ ಸರಿಯಾದ ಉತ್ತರ? ಮತ್ತೆ ಮೆಸೇಜ್ ಮಾಡಿ 9480901013 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಜೊತೆಯಾಗಿರಿ, ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಮೆಗಾಹರ್ಟ್ಸ್.

ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಕನ್ನಡ ಕಾಮನವೆಲ್ಲೂ 101.3 ಮೆಗಾಹರ್ಟ್ಸ್ನಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ ನಾವು ಈ ಹೊತ್ತಲ್ಲಿ. ಎಸ್, ನಮ್ಮ ಜೊತೆಯಾಗಿ ಐ ಆಮ್ ರೆಡ್ಡಿ ಅಂತ ಹೇಳಿ ಉತ್ತರ ಕೊಡೋದಕ್ಕೆ ರೆಡಿಯಾಗಿರೋರು ಯಾರು? ರಾಜಾಜಿನಗರದಿಂದ ಎನ್ ಆರ್ ಪ್ರಸಾದ್ ಅವರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಹಾಯ್, ಗುಡ್ ಈವ್ನಿಂಗ್ ಮಮತಾ.
0: ಗುಡ್ ಈವ್ನಿಂಗ್ ಸರ್. ಪ್ರಶ್ನೆ ನಾನ್ ನಿಮ್ಗೆ ಪ್ರಶ್ನೆ ಕೇಳೋದಕ್ಕೆ ನಾನ್ ರೆಡಿ ಆಗಿದ್ದೀನಿ. ಎಸ್, ಪ್ರಶ್ನೆ ಕೇಳೋದಕ್ಕೆ ನಾನ್ ರೆಡಿ ಆಗಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವ್ ರೆಡಿ ಆಗಿದ್ದೀರಾ? ಓಕೆ, ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಹಾಗಾದರೆ ಸರ್, ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. ಸಾಮಾನ್ಯವಾಗಿ ನಾವು ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಅಲ್ಲಿ ಕೀಪ್ಯಾಡ್ ಮೊಬೈಲ್ ಅನ್ನ ಈ ನಡುವೆ ಯೂಸ್ ಮಾಡೋರು ತುಂಬಾ ಕಮ್ಮಿ, ಹೌದಾ? ಈಗ ನಾವೆಲ್ಲ ಯೂಸ್ ಮಾಡುವಂತದ್ದು ಸ್ಮಾರ್ಟ್ ಫೋನ್ಗಳು, ಹೌದಾ ಸರ್? ಈಗ ಸ್ಮಾರ್ಟ್ ಫೋನ್ ನಲ್ಲಿ ಸಾಮಾನ್ಯವಾಗಿ ಬಳಸುವಂತದ್ದು ಕೆಪಾಸಿಟಿವ್ ಟಚ್ ಸ್ಕ್ರೀನ್ ಅಂತ ಹೇಳಿ, ಆದರೆ ಕೆಪಾಸಿಟಿವ್ ಟಚ್ ಸ್ಕ್ರೀನ್ ಅಂತ ಹೇಳಿ ಹೆಚ್ಚಿನ ಸ್ಮಾರ್ಟ್ ಫೋನ್ ಗಳಲ್ಲಿ ಬಳಸಲಾಗುವಂತದ್ದು, ಹೆಚ್ಚಿನ ಸ್ಮಾರ್ಟ್ ಫೋನ್ ಗಳಲ್ಲಿ ಎಲ್ಲಾದ್ರಲ್ಲೂ ಅಲ್ಲ. ಆದರೆ ಎಲ್ಲಾ ಸ್ಮಾರ್ಟ್ ಫೋನ್ ಗಳಲ್ಲೂ ಕೂಡ ನಾವೀಗ ಟಚ್ ಸ್ಕ್ರೀನ್ ಅನ್ನ ನೋಡ್ತೀವಿ, ಹೌದಾ ಸರ್? ಈಗ ಬಟನ್ ಒಳಗಡೆ ಹೋಗದೇ ಇದ್ರೂ ಕೂಡ ಮೊಬೈಲ್ ಪರದೆಯನ್ನ ಮುಟ್ಟಿದ್ದಾಗ ಮೊಬೈಲ್ಗೆ ನಾವ್ ಎಲ್ಲಿ ಟಚ್ ಮಾಡಿದೀವಿ ಅಂತ ಗೊತ್ತಾಗುತ್ತೆ. ಹೇಗೆ? ಇದು ನನ್ನ ಪ್ರಶ್ನೆ. ಮೊಬೈಲ್ ಟಚ್ ಸ್ಕ್ರೀನ್ ಅಲ್ಲಿ ನಾವು ಯಾವ ಭಾಗವನ್ನ ಟಚ್ ಮಾಡ್ತೀವೋ ಮುಟ್ಟತೀವೋ ಆ ಭಾಗ ರಿಯಾಕ್ಟ್ ಆಗುತ್ತಲ್ಲ, ಯಾತಕ್ಕೆ? ಇದು ನನ್ನ ಪ್ರಶ್ನೆ. ನಿಮ್ ಸಮಯ ಶುರುವಾಗಿದೆ. ನಾವು ಟಚ್ ಸ್ಕ್ರೀನ್ ಅನ್ನ ಮುಟ್ಟುತ್ತಿದ್ದ ಹಾಗೆ ಆ ಒಂದು ಭಾಗ, ಏನ್ ಭಾಗ ಇದೆ ಆ ಭಾಗ ರಿಯಾಕ್ಟ್ ಆಗುತ್ತಲ್ಲ, ಯಾಕೆ? ಮೊಬೈಲ್ಗೆ ನಾವು ಈ ಭಾಗನ ಟಚ್ ಮಾಡಿದೀವಿ ಅಂತ ಗೊತ್ತಾಗುತ್ತಲ್ಲ, ಯಾಕೆ? ಸುಳುಹು ಬೇಕಾ? ಬೇಗ ಬೇಗ ಹೇಳ್ಬೇಕು, ಟೈಮ್ ಓಡ್ತಾ ಇದೆ. ಟೈಮ್ ಓಕೆ, ಸುಳುಹು ಕೇಳಿದ್ರಿ. ಸರಿ, ಹಾಗಾದರೆ ಆಪ್ಷನ್ ಎ, ಟಚ್ ಸ್ಕ್ರೀನ್ಗೆ ಒಳಗಡೆ ಇರುವಂತಹ ಕೀಗಳಿಂದ ಗೊತ್ತಾಗುತ್ತದೆ. ಟಚ್ ಸ್ಕ್ರೀನ್ನ ಒಳಗಡೆ ಇರುವಂತಹ ಕೀಗಳಿಂದ ಗೊತ್ತಾಗುತ್ತದೆ, ಇದು ಆಪ್ಷನ್ ಎ. ಆಪ್ಷನ್ ಬಿ, ದೇಹ ವಿದ್ಯುತ್ ವಾಹಕವಾಗಿರುವುದರಿಂದ ವಿದ್ಯುತ್ ಕ್ಷೇತ್ರದಲ್ಲಿ ಬದಲಾವಣೆಯಾಗುವುದು ಕಾರಣ. ಇದು ಆಪ್ಷನ್ ಬಿ, ದೇಹ ವಿದ್ಯುತ್ ವಾಹಕವಾಗಿರುವುದರಿಂದ ವಿದ್ಯುತ್ ಕ್ಷೇತ್ರದಲ್ಲಿ ಬದಲಾವಣೆಯಾಗುವುದು ಕಾರಣ, ಆಪ್ಷನ್ ಬಿ. ಆಪ್ಷನ್ ಸಿ, ಇದಾವುದು ಅಲ್ಲ. ಆಪ್ಷನ್ ಡಿ, ಮ್ಯಾಜಿಕ್. ನಿಮ್ಮ ಉತ್ತರ ಏನು? ನಿಮ್ಮ ಸಮಯ ಶುರುವಾಯಿತು.
1: ಆಪ್ಷನ್ ಡಿ.
0: ಆಪ್ಷನ್ ಡಿನಾ?
1: ಆಪ್ಷನ್ ಬಿ, ಬಿ ಫಾರ್ ಬ್ಯಾಂಗಲೋರ್.
0: ಬಿ ಫಾರ್ ಬ್ಯಾಂಗಲೋರ್, ಏನು ಏನದು ಉತ್ತರ? ಎಕ್ಸ್ಪ್ಲೇನ್ ಹೇಳ್ಬಿಡಿ.
1: ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ವೆನ್ ವಿ ಟಚ್ ದ ಫಿಂಗರ್ ಟಚ್ ದ ಟಚ್ ಸ್ಕ್ರೀನ್, ಇಟ್ ಆಪರೇಟ್ಸ್ ಆನ್ ದ ಎಲೆಕ್ಟ್ರಿಕ್ ಫೀಲ್ಡ್.
0: ಓಕೆ, ಇದು ನಿಮ್ಮ ಉತ್ತರ ಫೈನಲ್?
1: ಹೌದು ಹೌದು.
0: ಸರಿ, ಹಾಗಾದ್ರೆ ನಿಮ್ಮ ಉತ್ತರ ಏನಾಗಿದೆ ನೋಡೇ ಬಿಡೋಣವಾ.
1: ಓಕೆ,
0: ಸರ್, ಯು ನೇಲ್ಡ್ ಇಟ್, ಕಂಗ್ರಾಚುಲೇಷನ್ಸ್, ನಿಮ್ಮ ಉತ್ತರ ಸರಿಯಾಗಿದೆ. ಎಸ್, ಹೌದು, ನಮ್ಮ ದೇಹ ವಿದ್ಯುತ್ ವಾಹಕ ಆಗಿರೋದ್ರಿಂದ ಬೆಳಕಿನ ಪರದೆಯನ್ನ ಸಮೀಪ ಮಾಡಿದಾಗ ನಮ್ಮ ದೇಹ ಅಲ್ಲಿರುವಂತಹ ವಿದ್ಯುತ್ ಕ್ಷೇತ್ರ ಅಂದ್ರೆ ಆ ಮೊಬೈಲ್ನ ವಿದ್ಯುತ್ ಕ್ಷೇತ್ರದಲ್ಲಿ ಸಣ್ಣ ಬದಲಾವಣೆ ಇದೆ, ಆಗ ಆ ಬದಲಾವಣೆಯನ್ನ ಮೊಬೈಲ್ ರಪ್ ಅಂತ ಪತ್ತೆ ಹಚ್ಚುತ್ತೆ, ಸ್ಪರ್ಶ ಆಗಿರೋ ಸ್ಥಳವನ್ನ ಗುರುತಿಸುತ್ತೆ. ಇದು ಕರೆಕ್ಟ್ ಆದ ಆನ್ಸರ್. ಹೇಗನ್ಸುತ್ತೆ ಸರ್ ಪ್ರಶ್ನೆ ಉತ್ತರ? ಗೆಸ್ ಮಾಡೋದಕ್ಕೆ ಸ್ವಲ್ಪ ತುಂಬಾ ಟೈಮ್ ತಗೊಂಡ್ರಿ, ಆಪ್ಷನ್ ಕೊಟ್ಟ ಮೇಲೆ ಉತ್ತರವನ್ನ ಕರೆಕ್ಟ್ ಆದ ರೀತಿಯಲ್ಲಿ ಕೊಟ್ರಿ, ದಟ್ಸ್ ರಿಯಲಿ ನೈಸ್, ಕಂಗ್ರಾಚುಲೇಷನ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಎನ್ ಆರ್ ಪ್ರಸಾದ್ ಸರ್, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನಮ್ಗೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ, ಇವತ್ತು ಎನ್ ಆರ್ ಪ್ರಸಾದ್ ಸರ್ ಅವರ ಉತ್ತರ ಸರಿಯಾಗಿತ್ತು. ನೀವು ಕೂಡ ಸರಿ ಉತ್ತರ ಕೊಡಬಹುದಾ? ಇನ್ನು ಒಂದು ಒಬ್ಬರಿಗೆ ನಾನು ಕಾಲ್ ಮಾಡ್ಬೋದು, ಒಬ್ಬರ ಜೊತೆಯಾಗಿ ಮಾತಾಡ್ಬೋದು. ಹಾಗಾದರೆ ಏನ್ ಮಾಡ್ತೀರಾ? ರಪ್ ಅಂತ ನಮಗೆ ಮೆಸೇಜ್ ಮಾಡ್ತೀರಾ, ಐ ಆಮ್ ರೆಡಿ ಅಂತ ನೀವು ಹೇಳಿದ್ರೆ ನಾವು ನಿಮಗೆ ಟ್ರಿನ್ ಟ್ರಿನ್ ಅಂತ ಹೇಳಿ ರಿಂಗ್ ಮಾಡ್ತೀವಿ. ನಿಮ್ಮ ಜೊತೆ ಪ್ರಶ್ನೆ ಕೇಳಿ, ನಿಮ್ಮ ಉತ್ತರ ಸರಿಯಾಗಿದ್ರೆ ರಪ್ ಅಂತ ಹೇಳಿ ನಿಮಿಷದ ಹಾಡುಗಳನ್ನು ಪ್ಲೇ ಮಾಡ್ತೀವಿ. ಜೊತೆಯಾಗಿರಿ, ಕೇಳ್ತಾನೆ ಇರಿ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಇದು ನಾನ್ ಸ್ಟಾಪ್ ಸಂಜೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಅದು ಈ ಒಂದು ಶಬ್ದ ಯಾತಕ್ಕೆ ಬರುತ್ತೆ? ಇದು ನನ್ನ ಪ್ರಶ್ನೆ. ಈ ಒಂದು ಹಿಕ್ ಅನ್ನುವಂತಹ ಶಬ್ದ ಯಾತಕ್ಕೆ ಬರುತ್ತೆ? ಇದು ನನ್ನ ಪ್ರಶ್ನೆ.
1: ಓಕೆ ಮೇಡಮ್,
0: ಓಕೆ ಉತ್ತರ ಪ್ಲೀಸ್. ನಿಮ್ಮ ಸಮಯ ಈಗ ಶುರು ಆಗ್ತಿದೆ.
1: ಆಪ್ಷನ್ ಕೊಡಲ್ವಾ?
0: ಆಪ್ಷನ್ ಬೇಕಾ?
1: ಹಾ ಮೇಡಮ್,
0: ಆಪ್ಷನ್ ಅಂತ ಕೇಳಿದ್ರೆ ಮಾತ್ರ ಕೊಡೋದಪ್ಪ. ಸರಿ, ಹಾಗಾದರೆ ಆಪ್ಷನ್ಸ್ ಈ ರೀತಿಯಾಗಿದೆ. ಆಪ್ಷನ್ ಎ, ಹೊಟ್ಟೆಯಲ್ಲಿನ ಸಮಸ್ಯೆ. ಆಪ್ಷನ್ ಎ, ಹೊಟ್ಟೆಯಲ್ಲಿನ ಸಮಸ್ಯೆ. ಆಪ್ಷನ್ ಬಿ, ಧ್ವನಿ ಪೆಟ್ಟಿಗೆಯ ಭಾಗದ ಮುಚ್ಚುವಿಕೆ. ಆಪ್ಷನ್ ಬಿ, ಧ್ವನಿ ಪೆಟ್ಟಿಗೆಯ ಭಾಗದ ಮುಚ್ಚುವಿಕೆ. ಆಪ್ಷನ್ ಸಿ, ಗಾಳಿಯನ್ನು ವೇಗವಾಗಿ ಹೊರದಬ್ಬುವುದು. ಆಪ್ಷನ್ ಸಿ, ಗಾಳಿಯನ್ನು ವೇಗವಾಗಿ ಹೊರದಬ್ಬುವುದು. ಆಪ್ಷನ್ ಡಿ, ನೀರಿನ ಬಾಯಾರಿಕೆಯ ಲಕ್ಷಣ. ನೀರಿನ ಬಾಯಾರಿಕೆಯ ಲಕ್ಷಣ ಯಾವ ಕಾರಣಕ್ಕೂ ಆಪ್ಷನ್ ಇನ್ನೊಂದು ಸಾರಿ ನಾನು ಕೊಡಲ್ಲ. ನಿಮ್ಮ ಸಮಯ ಈಗ ಶುರುವಾಯಿತು.
1: ಗಾಳಿಯನ್ನು ಸಿ ಮೇಡಮ್, ಸಿ.
0: ಆಪ್ಷನ್ ಸಿ, ಗಾಳಿಯನ್ನು ವೇಗವಾಗಿ ಹೊರದಬ್ಬುವುದು ಇದೇನಾ?
1: ಹಾ ಮೇಡಮ್.
0: ಪಕ್ಕಾ ಫಿಕ್ಸಾ ಮೇಡಮ್? ನೀವಾಗ ನೀವ್ ಆರಿಸ್ಕೋತಾ ಇದೀರಾ? ಆಮೇಲೆ ನನ್ನ ಕೇಳೋ ಹಾಗಿಲ್ಲ.
1: ಇಲ್ಲ ಮೇಡಮ್.
0: ಓಕೆ, ಮೇಡಮ್ ಹೇಳಿರುವಂತದ್ದು ಆಪ್ಷನ್ ಸಿ. ಸಮಯನೂ ಆಯ್ತು, ಉತ್ತರ ಏನಂತ ಗೊತ್ತಾಗ್ತಾ ಇದೆ. ಮೇಡಮ್ ಹೇಳಿ ಮೇಡಮ್, ಏನ್ ಮೇಡಮ್ ಉತ್ತರ? ಸರಿನಾ ತಪ್ಪ? ತಪ್ಪು, ಫಿಕ್ಸ್ ಆಗೋದ್ರಿ ತಪ್ಪು ಅಂತ. ಓಕೆ, ನೀವೀಗ ಆಪ್ಷನ್ ಬಿ ಅಂತ ಹೇಳ್ತೀರಾ ಮತ್ತೊಂದ್ಸರಿ? ಅದು ಉತ್ತರ ಏನಂದ್ರೆ, ಅದು ತಪ್ಪನ್ಸತ್ತಾ?
1: ಇಲ್ಲ ಮೇಡಮ್, ಅವೆರಡರಲ್ಲಿ ಒಂದು ಅಂತ.
0: ಈ ಉತ್ತರನ ನೀವು ಮೊದ್ಲೇನೆ ಬಿ ಅಂತ ಹೇಳ್ಬಿಟ್ಟಿದ್ರೆ ನಿಮ್ಮ ಉತ್ತರ ಪಕ್ಕಾ ಸರಿ ಆಗ್ಬಿಡ್ತಿತ್ತು. ಯಾಕೆ ಅಂತ ಹೇಳಿದ್ರೆ, ಧ್ವನಿ ಪೆಟ್ಟಿಗೆಯ ಭಾಗದ ತೆರವು ಏನಿದೆ ಅದು ಮುಚ್ಚಿಬಿಡುತ್ತೆ, ಇದು ಕಾರಣ. ಅಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಹಿಕ್ಕಪ್ ಬರುತ್ತಲ್ಲ ಆ ಸಮಯದಲ್ಲಿ, ನಮ್ಮ ಉಸಿರಾಟದ ಮುಖ್ಯ ಸ್ನಾಯು, ಅದನ್ನ ಡಯಾಫ್ರಾಮ್ ಅಂತ ಒಂದು ಉಸಿರಾಟದ ಮುಖ್ಯ ಸ್ನಾಯು ಇದೆ, ಅದೇನಾಗುತ್ತೆ ಹಠಾತ್ತನೆ ಸಂಕೋಚತೆಗೊಳ್ಳುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತೀವಲ್ಲ ಆ ರೀತಿ ಆಗುತ್ತೆ. ಅದರಿಂದ ಗಾಳಿ ವೇಗವಾಗಿ ಒಳಗಡೆ ಎಳ್ಕೊಳ್ಬಿಡುತ್ತೆ. ನೀವು ಹೊರದಬ್ಬುತ್ತೆ ಅಂದ್ರೆ ಅದು ತಪ್ಪು, ಒಳಗಡೆಗೆ ಗಾಳಿನ ಎಳ್ಕೊಳ್ಳೋದು. ನಾವು ನೀವು ನೆಕ್ಸ್ಟ್ ಟೈಮ್ ಹಿಕಪ್ ಬಂದಾಗ ಗಮನಿಸಿ, ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಸಡನ್ ಆಗಿ ಒಂದು ಧ್ವನಿ ಪೆಟ್ಟಿಗೆಯ ಭಾಗದ ತೆರವಿದೆ, ಅದನ್ನ ಗ್ಲೋಟಿಸ್ ಅಂತ ಹೇಳಿ ಕರಿತೀವಿ, ಅದು ರಪ್ ಅಂತ ಮುಚ್ಚುತ್ತೆ. ಸೊ ಗಾಳಿ ಒಳಗೆಳ್ಕೊಳ್ಳುವಾಗ ಈ ಒಂದು ಧ್ವನಿ ಪೆಟ್ಟಿಗೆಯ ಭಾಗದ ತೆರವು ಮುಚ್ಚೋದ್ರಿಂದ ಗಾಳಿಗೆ ಅಡ್ಡಿಯಾಗುತ್ತೆ, ಹಿಕ್ ಅಂತ ಸೌಂಡ್ ಬರುತ್ತೆ. ಇದಕ್ಕೂ ನಮ್ಮ ಹೊಟ್ಟೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಎಷ್ಟೋ ಜನ ಬಾಯಾರಿಕೆ ಇನ್ನೊಂದು ಇದೆಲ್ಲ ಬೇರೆ ಬೇರೆ ಕಾರಣಗಳಿರಬಹುದು, ಆದರೆ ಹಿಕ್ ಅಂತ ಸೌಂಡ್ ಬರೋದು, ನಾನು ಬಿಕ್ಕಳಿಕೆ ಯಾಕೆ ಬರುತ್ತೆ ಅಂತ ಕೇಳಿದಲ್ಲ, ಹಿಕ್ ಅಂತ ಸೌಂಡ್ ಬರೋದು ಯಾಕೆ ಅಂತ ಕೇಳಿದ್ದು. ಎಸ್, ಇನ್ನು ಮೇಲೆ ನಿಮ್ಗೇನಾದ್ರೂ ಬಿಕ್ಕಳಿಕೆ ಬಂದಾಗ ಆ ಸೌಂಡ್ ಬಂದ್ರೆ, ಆಹಾ ನನ್ನ ಧ್ವನಿ ಪೆಟ್ಟಿಗೆಯಲ್ಲಿರುವಂತಹ ಭಾಗ ಅಡ್ಡಿ ಕೊಡ್ತಾ ಇದೆ ಅಂತ ಅನ್ಕೋತೀರಾ ಅಲ್ವಾ? ಎಸ್ ಮ್ಯಾಮ್, ನಿಮ್ ಜೊತೆ ಮಾತಾಡಿ ಜಾಸ್ತಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮಕ್ಳಿಗೂ ಕೂಡ ನೀವು ನೆಕ್ಸ್ಟ್ ಪಾಠ ಮಾಡುವಾಗ ಇದನ್ನೆಲ್ಲ ಹೇಳ್ಕೊಡಿ. ಓಕೆ,
1: ಖಂಡಿತ ಮೇಡಮ್, ಖಂಡಿತ. ಈ ಕಾಮನ ಬಿಲ್ ಕೇಳಿಸ್ಕೊಂತ ಇದ್ದೆ, ಅದ್ ಎಷ್ಟು ಜನಕ್ಕೆ ಆಲ್ಮೋಸ್ಟ್ ಗೊತ್ತೇ ಇಲ್ಲ. ನನಗೆ ಗೊತ್ತಿತ್ತು, ಬಟ್ ಅದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲಲ್ಲ ಮೇಡಮ್. ನಾನ್ ಅನ್ಕೊಂತಿದ್ದೆ ನಾಳೆನೆ ಹೋಗಿ ಮಕ್ಳಿಗೆ ಈ ಕ್ವಶನ್ ಮಕ್ಳಿಗೆ ಕೇಳೋಣ ಅಂತ ಹೇಳಿ.
0: ನೈಸ್, ನಿಜವಾಗ್ಲೂ ಖುಷಿ ಆಯ್ತು.
1: ಇನ್ಫಾರ್ಮೇಟಿವ್ ಮೇಡಮ್ ನಿಮ್ಮ ಕ್ವಶನ್, ನಿಜವಾಗ್ಲೂ ಏನೇನೋ ಕೇಳೋದಕ್ಕಿಂತ ಈಗ ತುಂಬಾ ಇನ್ಫಾರ್ಮೇಟಿವ್ ಮತ್ತೆ.
0: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸರಿ, ಹಾಗಾದ್ರೆ ಮತ್ತೆ ಇನ್ನೊಂದು ಮೇಲೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಭಾಗವಹಿಸಿದ್ದಕ್ಕೆ. ಎಸ್, ಕೇಳಿದ್ರಿ ಅಲ್ವಾ, ನಂದಿನಿ ದೈವಿಕ್ ಅವರು ಶಿವಮೊಗ್ಗದಿಂದ ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪದ್ರಲ್ಲೇ ಮಿಸ್ ಆದ್ರು ಏನು ಮಾಡೋಕ್ಕಾಗಲ್ಲ, ಪ್ರಶ್ನೆಗಳು ಹಾಗೆ ಇರುತ್ತೆ ಅಲ್ವಾ. ಸಖದಾದ ಹಾಡೊಂದು ಮುಡಿ ಬರ್ತಾ ಇದೆ ನಿಮಗೋಸ್ಕರ, ಕೇಳ್ತಾರಿ ಜೊತೆಯಾಗ್ರಿ. ಇದು ನಾನ್ ಸ್ಟಾಪ್ ಸಂಜೆ.

ಯಾರ್ಯಾರಪ್ಪ ಸಂದೇಶ ಕಳಿಸಿದ್ರು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ತಿಳ್ಕೊಳ್ಳೋ ಸಮಯ. ಹೊನ್ನೂರು ಹಳ್ಳಿ ಅಲಿಯವರು ಹನುಮಂತಪುರಂನಿಂದ, ಜುಮ್ನಾಳದ ರವಿರಾಜ್ ಅವರ ಸಂದೇಶ ಬಂದು ತಲುಪಿತು, ಕೆಎಸ್ಕೆ ಮೂರ್ತಿ ಅವರ ಸಂದೇಶ, ಹೋಳಿ

ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಶಾಮು ದಾಮು ಮತ್ತು ರಾಮು ಅವರ ಜೊತೆಯಾಗಿ ಎಸ್ ಕೆ ಕುಮಾರ್ ಅವರ ಸಂದೇಶ ಕೂಡ ಬಂದಿದ್ರೆ, ಅರ್ಪಿತಾ ಬೆಂಗಳೂರಿನಿಂದ ಎ ಹರಿಹರನ್ ವಿಜ್ಞಾನ ನಗರದಿಂದ, ಅದಾದ ನಂತರ ಬಂತು ಸಂದೇಶ ಬಸವರಾಜು ಪುಟ್ಟೆಗೆರೆ ಹೊಸಹಳ್ಳಿಯಿಂದ, ಆನಂದ್ ಕುಲಕರ್ಣಿ ಸುಲೇಪೇಟದಿಂದ ಅನುಷಾ ಅವರ ಸಂದೇಶ ಬಂದಿದ್ರೆ, ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿದ್ರಿ. ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ನಿಮ್ಗೆ ಇವತ್ತಿಷ್ಟ ಆಗದೆ ಅಂತ ಭಾವಿಸ್ತಾ ಇದ್ದೀನಿ. FM ರೇನ್ಬೋನ ಸದಾ ಕೇಳ್ತಾನೆ ಇರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ವಾರಿಯರ್ಸ್. ಆಕಾಶವಾಣಿ
1: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.

0: ಕನ್ನಡ ಚಿತ್ರರಂಗದಲ್ಲಿ ಲಕ್ಷ್ಮಣರಾವ್ ಮೋಹಿತೆ ಅಂದರೆ ಯಾರು ಯೋಚಿಸ್ತೀವಿ. ಆಡುತ್ತಿರುವ ಮೋಡಗಳೇ, ಹಕ್ಕಿಯು ಹಾರುತ್ತಿದೆ, ಇದೇನ ಸಭ್ಯತೆ, ಜೀವ ವೀಣೆ ನೀನು ಮಿಡಿತದ. ಈ ಗೀತೆಗಳನ್ನು ಬರೆದವರು ಅಂದರೆ ಅರೆ ಅರೆ, ಅವರು ಲಕ್ಷ್ಮಣರಾವ್ ಅಲ್ಲ ರೀ, ಗೀತಪ್ರಿಯ ಅಂತೀರಿ. ಗೀತಪ್ರಿಯ ಉರ್ಫ್ ಲಕ್ಷ್ಮಣರಾವ್ ಮೋಹಿತೆ ಚಿತ್ರರಂಗದ ಎಲ್ಲ ವಿಭಾಗಗಳಲ್ಲೂ ಪಳಗಿದವರು. ಜಿಪಿ ರಾಜರತ್ನಂ ಅವರ ಶಿಷ್ಯರು, ಸಾಮಾಜಿಕ ಕಳಕಳಿ ಇದ್ದ ಕಲಾವಿದರು. ಅವರು ಏನು ಮಾತಾಡಿದ್ದಾರೆ ಕೇಳೋಣ.
1: ನನ್ನನ್ನ ಚಿತ್ರರಂಗಕ್ಕೆ ಚಿತ್ರ ಸಾಹಿತಿಯಾಗಿ ಪರಿಚಯ ಮಾಡಿದವರು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾದ ವಿಜಯ್ ಭಾಸ್ಕರ್ ಅವರು. ಹಾಗೆ ತುಂಬಾ ಪ್ರಭಾವ ಮೂಡಿಸಿದ್ ನಮಗೆ, ಅದು ಪರಿಣಾಮ ಬೀರಿದಂದ್ರೆ, ಒಂದು ಪದ್ಯ ಇತ್ತು ನಾವು ಮಿಡಲ್ ಸ್ಕೂಲ್ನಲ್ಲಿ ಓದ್ತಾ ಇರುವಾಗ, ಪುತಿ ನರಸಿಂಹಾಚಾರ ಪ್ರಭಾವ ಅವರ ಒಂದು ಪದ್ಯ, ಅದರ ಹೆಸರು ತ್ವರೆ ಅಂತ. ಸವಿರಗಿರಿಯ ಚಲನದಾಸೆ, ಮೂಕವನದ ಗೀತದಾಸೆ, ಸೃಷ್ಟಿ ಹೊರೆಯ ಹೊತ್ತ ತಿರೆಯ ನಗುವೆ ನಾಸಿನ ಅಂತ. ಎಷ್ಟು ಅರ್ಥಗರ್ಭಿತವಾಗಿತ್ತು ಅದನ್ನು ಕೇಳಿದ ನಮಗೂ ಒಂದು, ನಾನು ಬರೆಯೋದಕ್ಕೆ ಸ್ವಲ್ಪ ಪ್ರಾರಂಭಿಸಿದೆ, ಅದನ್ನೇನೋ ಬರೆಯೋಕೆ ಶುರು ಮಾಡಿದೆ. ನಾವು ಹೈಸ್ಕೂಲಿಗೆ ಬಂದಮೇಲೆ ನಾವು ವಿಜಯ್ ಭಾಸ್ಕರ್ ಅವರ ಪರಿಚಯ ಆಯಿತು. ಅವರು ಆವಾಗಲಿಂದ ಮದ್ರಾಸ್ನಿಂದ ಇದು ಮದ್ರಾಸ್ ಎಲ್ಲ ಹೋಗಿ ಬಾಂಬೆನಲ್ಲಿ ನೌಶಾದ್ ಅವ್ರ ಹತ್ರ ಅವರು ಸಹಾಯಕ ಸಂಗೀತ ನಿರ್ದೇಶಕರಿಗೆ ಬಂದಿದ್ದರು. ಅವ್ರಿಗೆ ತೋರಿಸ್ತಾ ಇರೋಾಗ ಭಾಳ ಮೆಚ್ಕೊಂಡು ಒಂದು ಟ್ಯೂನ್ ಮಾಡ್ತಾಯಿದ್ರು. ನಾನು ಹೇಗಾಗೋ ಬರಿತಾ ಇದ್ದೆ ಅವಾಗ. ಅವರಿಂದ ನನಗೆ ಒಂದು ಟ್ಯೂನ್ಗೆ ಒಂದು ರಿದಮ್ ಆಗಿ ಒಂದು ಲಯಬದ್ಧವಾಗಿ ಬರೆಯೋದನ್ನು ಪ್ರಾರಂಭಿಸಿದೆ. ನಾನು ನಿರ್ದೇಶಕನಾದಾಗ ಮೊದಲ ಚಿತ್ರ, ಮೊಟ್ಟ ಮೊದಲ ಚಿತ್ರ ಮಣ್ಣಿನ ಮಗ, ಅವರೇ ಸಂಗೀತ ನಿರ್ದೇಶನ. ಇನ್ನು ನನಗಿಂತ ಮೊದಲ ಚಿತ್ರರಂಗ ಪ್ರವೇಶಿಸಿ ಖ್ಯಾತನಾಮರು, ನಾನು ಅವ್ರನ್ನ ಅವರವರೇ ಒಂದು ರೀತಿಯ ಶಿಷ್ಯನೇ ಅನ್ಬೋದು. ಹುಣಸೂರು ಕೃಷ್ಣಮೂರ್ತಿಯವರಾಗಲಿ, ಊರಾ ಸೀತಾರಾಮ್ ಶಾಸ್ತ್ರಿಯವರಾಗಲಿ, ಸೌರಷ್ಟ್ ಅಶ್ವಥ್ ಅವರು, ಶ್ರೀ ಕರೀಂ ಖಾನ್ ಅವರು, ನರೇಂದ್ರ ಬಾಬು ಅವರ ಗೀತೆಗಳನ್ನ ನಾನು ತುಂಬ ಮೆಚ್ಕೊಂಡಿದ್ದೀನಿ. ಒಂದ್ಸರಿ ಶಿವಮೊಗ್ಗಕ್ಕೆ ನಾನು ಹೋಗಿದ್ದೆ ಪ್ರತಿಭಾ ರಂಗದವರ ಒಂದು ಕಾರ್ಯಕ್ರಮಕ್ಕೋಸ್ಕರ. ಸರಿ, ಕೆಲವರು ಕಾಲೇಜ್ ಹುಡುಗಿಯರು ಬಂದರು, ಬಂದು ಕೇಳಿದ್ರು ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಂದು. ಅವ್ರು ಬಂದಿಷ್ಟು ಟಿ ವಿ ನೋಡಿದ್ರೆ ಏನಂತ ವಿಪರೀತ ಪ್ರಶ್ನೆಗಳು ಮಾಡ್ಬೋದು, ಏನೇನು ಸವಾಲ್ಗೆ ಏನೇನು ಪ್ರಶ್ನೆಗಳು ಕೇಳ್ತಾರೋ ಆ ಟಿ ವಿನಲ್ಲಿ ಬಂದರು. ಅವರು ಹೊಂಬಿಸಲು ಚಿತ್ರದ ಒಂದು ಹಾಡು ತಗೊಂಡ್ರು, ಹೂವಿಂದ ಹೂವಿಗೆ ಹಾರುವ ದುಂಬಿ. ಆ ಹಾಡನ್ನು ಕೇಳ್ತಾನೆ ಕಾಲೇಜ್ ಹುಡುಗರು, ಒಂದು 18-19 ವರ್ಷ 20 ವರ್ಷ ಇರ್ಬೋದು. ಸೊ ಈ ಹಾಡನ್ನು ನೀವು ಹೇಗೆ ಬರೆದ್ರಿ? ಸಾಮಾನ್ಯವಾಗಿ ನಾವು ಇದನ್ನು ಯೋಚನೆ ಮಾಡ್ತೇವೆ ಹುಡುಗಿರು, ನೀವು ಗಂಡಸರಾಗಿ ಈ ಥರ ಯೋಚನೆ ಹೇಗೆ ಬಂತು, ಈ ಥರ ಇದು ಹೇಗೆ ಹೊಳಿತು ನಿಮಗೆ ಐಡಿಯಾ, ಈ ಥರ ಬರೀಬೇಕು ಹೇಗೆ ಅನ್ನಿಸ್ತು? ಅವಾಗ ನನಗೆ ಆಶ್ಚರ್ಯ ಆಯಿತು, ನೀವು ಹೇಳಿದ ಮೇಲೇ ನಾನು ಇದನ್ನು ಯೋಚನೆ ಮಾಡಬೇಕು. ನಾನೀಗ ನಾನು ಗೀತ ಲೇಖಕನಾಗಿ ಬರೆಯುವಾಗ ಆ ಪಾತ್ರ ಏನು, ಆ ಪಾತ್ರ ಯಾವ ರೀತಿ ಯೋಚನೆ ಮಾಡಬಹುದು ಅದನ್ನು ಯೋಚನೆ ಮಾಡಿ ಬರೀತೇನೆ. ಆ ಭಾವನೆಗಳು ಬಂದೇ ಬರುತ್ತೆ. ನಾನು ಚಿತ್ರ ಸಾಹಿತಿ ಆದರೂ ಬೇರೆ ಕನ್ನಡದ ಖ್ಯಾತ ಕವಿಗಳ ಕವನಗಳನ್ನು ಯಾವಾಗಲೂ ಓದ್ತಾ ಇರ್ತೇನೆ. ತುಂಬ ಸ್ವಾರಸ್ಯವಾಗಿ ಅರ್ಥಪೂರ್ಣವಾಗಿರುತ್ತೆ ಕವನಗಳು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಗೀತಪ್ರಿಯ ಅವರ ಮಾತುಗಳನ್ನು ಕೇಳಿದಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹೇನ ಉಕ್ತಂ ಯತ್ ಯುವಾನಃ, ಮಹಿಳಾಃ, ಕೃಷಕಾಃ, ನಿರ್ಧನಜನಾಃ ಚ ಸಬಲಾಃ ಭವೇಯುಃ ಇತಿ ಧಿಯಾ ಆವಶ್ಯಕಮಸ್ತಿ ಯತ್ ಯೇನ ಸಪ್ತಚತ್ವಾರಿಂಶದಧಿಕದ್ವಿಸಹಸ್ರತಮ ವರ್ಷಂ ಯಾವತ್ ಭಾರತರಾಷ್ಟ್ರಂ ಪೂರ್ಣತಯಾ ವಿಕಸಿತ ದೇಶಃ ಭವೇದಿತಿ. ಝಾರಖಂಡ ರಾಜ್ಯೆ JPSC, JSSC ಇತಿ ಚ ಅಭ್ಯರ್ಥಿನಾಂ ನಿಯುಕ್ತಿ ಪರೀಕ್ಷಾಸು ಅಭಿಕಥಿತ ಅನಿಯಮಿತತಾಯಾಃ ವಿಷಯೆ ಆಂದೋಲನಂ ತೀವ್ರತರಂ ಜಾತಮಸ್ತಿ. ಯತ್ರ ಮುಖ್ಯಮಂತ್ರಿಣಃ ಹೇಮಂತ ಸೋರೇನ್ ಇತ್ಯಸ್ಯಾಪಿ ತ್ಯಾಗಪತ್ರಸ್ಯ ಆಗ್ರಹಃ ಛಾತ್ರೈಃ ಕೃತೋಸ್ತಿ. ಸೇನಾಧ್ಯಕ್ಷಃ ಜನರಲ್ ಧೀರಜ ಸೇಠಃ ಅದ್ಯ ನೇಪಾಲದೇಶಸ್ಯ ತ್ರಿದಿವಸೀಯಾಂ ಆಧಿಕಾರಿಕ ಯಾತ್ರಾಂ ಆರಬ್ಧವಾನ್. ವಾಯವ್ಯ ಬಂಗಾಲಖಾತಸ್ಯ ಉಪರಿ ಸನ್ನದ್ಧಃ ನೂತನಃ ನ್ಯೂನಚಾಪಃ ಉತ್ತರ ಒಡಿಶಾ ಪ್ರದೇಶಸ್ಯ ಕೃತೆ ಜಲಪ್ಲಾವನಸ್ಯ ಆಶಂಕಾಂ ತೀವ್ರಂ ಕರೋತೀತಿ ಋತುವಿಜ್ಞಾನ ವಿಭಾಗೇನ ಅನುಮಾನಿತಮಸ್ತಿ. ಅಪಿ ಚ ಪುರುಷ ಕ್ರಿಕೆಟ್ ಕ್ರೀಡಾಯಾಂ ಗಾಲ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣೆ ಪ್ರಥಮ ನಿಕಷ ಕ್ರೀಡಾ ಶೃಂಖಲಾಯಾಂ ಆತಿಥೇಯ ಶ್ರೀಲಂಕಾಂ ವಿರುದ್ಧ ಭಾರತೀಯ ಪಕ್ಷಃ ನವಕ್ರೀಡಕಾಣಾಂ ಹಾನೌ ಯದಾ ಅಂತಿಮಾನಿ ವಿವರಣಾನಿ ಪ್ರಾಪ್ತಾನಿ ಪಂಚಪಂಚಾಶದಧಿಕ ಚತುಶ್ಶತ ಧಾವನಾಂಕಾನ್ ವಿರಚ್ಯ ಕ್ರೀಡನ್ನಾಸೀತ್. ಅಥ ವಾರ್ತಾಃ ವಿಸ್ತರೇಣ. ಕೇಂದ್ರೀಯ ಗೃಹಮಂತ್ರಿ ಶ್ರೀ ಅಮಿತ್ ಶಾಹ ಉಕ್ತವಾನ್ ಯತ್ ಯುವಾನಃ, ಮಹಿಳಾಃ, ಕೃಷಕಾಃ, ನಿರ್ಧನಜನಾಶ್ಚ ಸಬಲಾಃ ಭವೇಯುಃ ಇತಿ ಆವಶ್ಯಕಮಸ್ತಿ ಯೇನ ಸಪ್ತಚತ್ವಾರಿಂಶದಧಿಕದ್ವಿಸಹಸ್ರತಮ ವರ್ಷಂ ಯಾವತ್ ಭಾರತರಾಷ್ಟ್ರಂ ಪೂರ್ಣತಯಾ ವಿಕಸಿತ ದೇಶಃ ಭವಿತುಂ ಅರ್ಹತಿ. ಸಹ ಅವದತ್ ಯತ್ ಶ್ರೀ ನರೇಂದ್ರ ಮೋದಿ ಸರ್ವಕಾರಃ ಸಮೇಷಾಂ ವರ್ಗಾಣಾಂ ಕಲ್ಯಾಣಾಯ ವಿಕಾಸಾಯ ಚ ವಿಶೇಷಂ ಧ್ಯಾನಂ ದದಾತೀತಿ ಚ. ಶ್ರೀ ಶಾಹ ಅದ್ಯ ರಾಜಸ್ಥಾನ ರಾಜ್ಯಸ್ಯ ಅಲ್ವರನಗರೆ ಏಕಂ ಕಾರ್ಯಕ್ರಮಂ ಸಂಬೋಧಯನ್ನಾಸೀತ್. ತೇನ ರಾಜ್ಯಸ್ಯ ಸಪ್ತದಶಸು ಜನಪದೇಷು ತ್ರಿಪಂಚಾಶದಧಿಕ ಚತುಶ್ಶತೋತ್ತರ ಷಟ್ ಸಹಸ್ರ ಕೋಟಿ ರೂಪ್ಯಕಾಣಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ಕೃತಂ. ತೇನ ಕಥಿತಂ ಯತ್ ಸರ್ವಕಾರೇಣ ಕೃಷಕಾಣಾಂ ಕಲ್ಯಾಣಾಯ ಅನೇಕಾಃ ಯೋಜನಾಃ ಪ್ರಾರಬ್ಧಾಃ. ಸಹ ಅವದತ್ ಯತ್ ದ್ವಿಸಹಸ್ರಚತುರ್ದಶತಃ ಷಡ್ವಿಂಶತ್ಯುತ್ತರ ದ್ವಿಸಹಸ್ರತಮಂ ವರ್ಷಂ ಯಾವತ್ ಮೋದಿ ಸರ್ವಕಾರೇಣ ಕೃಷಕಾಣಾಂ ಕೃತೆ ಬೃಹತ್ ಯೋಜನಾಃ ಪ್ರವರ್ತಿತಾಃ ನ್ಯೂನತಮ ಸಮರ್ಥನ ಮೂಲ್ಯಂಚ ನಿರಂತರಂ ವರ್ಧಿತಮಸ್ತೀತಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಅದ್ಯ ರಾಷ್ಟ್ರೀಯ ರಾಜಧಾನ್ಯಾಂ ಪೂರ್ವ ಪ್ರಧಾನಮಂತ್ರಿಣಃ ಅಟಲ್ ಬಿಹಾರಿ ವಾಜಪೇಯಿ ವರ್ಯಸ್ಯ ಸ್ಮಾರಕೆ ಸದೈವ ಅಟಲ ಇತ್ಯತ್ರ ಪುಷ್ಪಾಂಜಲಿಂ ಅರ್ಪಿತವಂತಃ. ಪೂರ್ವ ರಾಷ್ಟ್ರಪತಿ ರಾಮನಾಥ ಕೋವಿಂದಃ, ರಾಜ್ಯಸಭಾಯಾಃ ಉಪಸಭಾಪತಿ ಹರಿವಂಶಃ, ಲೋಕಸಭಾಧ್ಯಕ್ಷಃ ಓಂ ಬಿರ್ಲಾ, ಕೇಂದ್ರೀಯ ಮಂತ್ರಿ ರಾಜನಾಥ ಸಿಂಹಃ, ದಿಲ್ಯಾಃ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಭಾಜಪೇತಿ ದಳಸ್ಯ ರಾಷ್ಟ್ರೀಯ ಅಧ್ಯಕ್ಷಃ ನಿತಿನ ನವೀನಶ್ಚ ಅಸ್ಮಿನ್ ಅವಸರೆ ಉಪಸ್ಥಿತಾಃ ಆಸನ್. ಝಾರ್ಖಂಡ ರಾಜ್ಯೆ JPSC, JSSC ಅಭ್ಯರ್ಥಿನಾಂ ನಿಯುಕ್ತ ಪರೀಕ್ಷಾಸು ಅಭಿಕಥಿತ ಅನಿಯಮಿತತಾಯಾಃ ವಿಷಯೆ ಆಂದೋಲನಂ ತೀವ್ರತರಂ ಜಾತಮಸ್ತಿ. ಯತ್ರ ಪ್ರಥಮಬಾರಂ ಮುಖ್ಯಮಂತ್ರಿಣಃ ಹೇಮಂತ ಸೋರೇನ್ ಇತ್ಯಸ್ಯಾಪಿ ತ್ಯಾಗಪತ್ರಸ್ಯ ಆಗ್ರಹಃ ಛಾತ್ರೈಃ ಕೃತೋಸ್ತಿ. ಯದಾ ವಿರೋಧಃ ದ್ವಾವಿಂಶೇ ದಿನೆ ಪ್ರವಿಷ್ಟಃ ತದಾ ಛಾತ್ರನೇತ್ರಿಣಃ ಅವದನ್ ಯತ್ ತೇಷಾಂ ಪ್ರಮುಖಾಃ ಯಾಚನಾಃ ಅನುತ್ತರಿತಾಃ ಏವ ಸಂತಿತಿ. JPSC JSSC ಪರಿಷ್ಕಾರ ಮಂಚ ಆಗಸ್ಟ್ ಮಾಸಸ್ಯ 18 ದಿನಾಂಕಾತ್ ಪೂರ್ವಂ ಸಕಾರಾತ್ಮಕಂ ಕಾರ್ಯಂ ಕರ್ತುಂ ರಾಜ್ಯ ಸರ್ವಕಾರಾಯ ಸಂಚೇತಿತವಾನ್. ತೇ ಆಗಸ್ಟ್

ಆದರೆ ನಾಳೆ ಅನ್ನೋದು ನಮಗೇನಾಗತ್ತೆ ಅನ್ನೋದು ಗೊತ್ತಿರಲ್ಲ. ಜೀವನ ಸಿಕ್ಕಾಪಟ್ಟೆ ಕ್ಷಣಿಕ. ಈ ಒಂದು ಕ್ಷಣನ ನೀವು ಎಂಜಾಯ್ ಮಾಡಿದ್ರೆ ನಾಳೆ ಆ ಒಂದು ಗಿಲ್ಟ್ ನಿಮ್ಮನ್ನು ಕಾಡೋದಿಲ್ಲ. ನಾಲ್ಕು ಜನ ಏನಂತಾರೋ ಅನ್ನೋ ಒಂದು ಮಾತಿದೆ ಅಲ್ಲ, ನಮ್ಮ ಮನಸ್ಸಿನ ಮಾತನ್ನು ನಾವು ತಳ್ಳಾಕ್ಬಿಡ್ತೀವಿ. ಇವತ್ತಿನ ಮನಸ್ಸಿನ ಮಾತು, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾನು ಹೇಳಬೇಕು ಅಂತ ಅಂದ್ಕೊಂಡಿರೋ ಸಂದೇಶ ಇಷ್ಟೆ. ಜವಾಬ್ದಾರಿಗಳು ನಾವು ಹುಟ್ಟದಾಗಿಂದ ಸಾಯೋ ತನಕರು ಇದ್ದೇ ಇರತ್ತೆ. ಹಾಗಂತ ಈ ಜವಾಬ್ದಾರಿ ಜೊತೆ ಜೊತೆಗೆ ನಿಮ್ಮ ಆಸೆ ಕನಸು ಏನಿದೆಯೋ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ದಿನದಲ್ಲಿ ಅಟ್ಲೀಸ್ಟ್ ಒಂದು 5 ನಿಮಿಷನೋ 10 ನಿಮಿಷನೋ ನಿಮ್ಮ ಮನಸ್ಸಿನ ಜೊತೆ ನೀವು ಮಾತಾಡಿ. ಮನಸ್ಸಿನ ಮಾತನ್ನು ಕೇಳಿಸ್ಕೊಳ್ಳಿ, ಆಲಿಸಿಕೊಳ್ಳಿ. ಏನಾದರೂ ತಿನ್ನಬೇಕು ಅನಿಸ್ತಾ ತಕ್ಷಣ ಹೋಗಿ ತಿನ್ಕೊಂಬಂದ್ಬಿಡಿ. ಎಲ್ಲಿಗಾದರೂ ಹೋಗಬೇಕು ಅನಿಸ್ತಾ ಇದೆಯಾ ತಕ್ಷಣ ಟ್ರಿಪ್ ಪ್ಲ್ಯಾನ್ ಮಾಡಿ. ಯಾರ ಹತ್ರನಾದರೂ ಮಾತಾಡಬೇಕು ಅನಿಸ್ತಾ ಇದೆಯಾ ತಕ್ಷಣ ಫೋನ್ ಮಾಡಿ. ಯಾರನ್ನಾದರೂ ಭೇಟಿ ಮಾಡಬೇಕು ಅನಿಸುತ್ತಾ ಅವ್ರಿಗೆ ಹೇಳಿ ಇವತ್ತೇ ಭೇಟಿ ಮಾಡಿ, ಅವ್ರ ಜೊತೆ ಒಂದು ಕಾಫಿನೋ ಊಟನೋ ತಿಂಡಿನೋ ಮಾಡಿ. ಯಾಕಂದರೆ ಜೀವನ ತುಂಬಾ ಕ್ಷಣಿಕ. ನಿಮ್ಮ ಮನಸ್ಸನ್ನು ನೀವು ಖುಷಿಯಾಗಿಟ್ಕೊಂಡ್ರೆ ಖಂಡಿತವಾಗಿಯೂ ನೀವು ನಿಮ್ಮ ಜೊತೆಯಲ್ಲಿರೋರನ್ನ ಖುಷಿಯಾಗಿಡ್ತೀರ. ಹಾಗಾದರೆ ನಾಳೆ ಅನ್ನೋದು ಬೇಡ, ಇವತ್ತೇ ನೀವು ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ಬೇರೆಯವ್ರನ್ನ ನಗಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದರ ಜೊತೆಗೆ ಒಂದು ಬ್ಯೂಟಿಫುಲ್ ಆದ ಹಾಡು ಪ್ಲೇ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇದು 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು. ಇಷ್ಟು ಹೊತ್ತು ಮನಸ್ಸಿನ ಮಾತಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ RJ ಸ್ವಾತಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ, ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕ್ಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿ ಬರ ಮತ್ತು ಮಳೆ ಕೊರತೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಅಗತ್ಯ ನೆರವು ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ಜನರು ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಜನರ ಬದುಕಿನ ಬಗ್ಗೆ ವಿಶೇಷ ಗಮನಹರಿಸಬೇಕು ಎಂದು ಹೇಳಿದರು. ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತು ಸಚಿವರು ಸ್ಥಳಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸುವುದು ಅಗತ್ಯವಾಗಿದೆ. ರೈತರಿಗೆ ಅಗತ್ಯ ಪರಿಹಾರ, ಬೆಳೆ ನಷ್ಟಕ್ಕೆ ನೆರವು ಹಾಗೂ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಸಹಾಯ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ತಿಳಿಸಿದರು. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶಗಳನ್ನು ಕಾನೂನು ವ್ಯಾಪ್ತಿಯಲ್ಲಿ ಜಾರಿಗೊಳಿಸುವ ಅಗತ್ಯವಿದೆ. ರೈತರಿಗೆ ನ್ಯಾಯ ದೊರೆಯುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು.
1: ಸಹಕಾರಿ ಕ್ಷೇತ್ರದಲ್ಲಿ ಅವರೇನು ಇವತ್ತು ಒಂದು ಉತ್ತಮವಾದಂತಹ ಒಂದು ರೈತರಿಗೆ ಉಪಯುಕ್ತ ಆಗ್ತಕ್ಕಂತ ಒಂದು ಮಳಿಗೆಗಳನ್ನ, ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡತಕ್ಕಂಥದ್ದೇನಿದೆ, ಒಂದು ವಿಶೇಷವಾಗಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಸೊಸೈಟಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ರೈತರು ಅದರಲ್ಲಿ ಪಾಲ್ಗೊಂಡು ಬಳಕೆ ಮಾಡ್ಕೊಳ್ತಕ್ಕಂಥದಕ್ಕೆ ಒಂದು ಉತ್ತಮವಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
0: ಕಾವೇರಿ ವಿಚಾರದಲ್ಲಿ ರೈತರ ಹಿತ ಕಾಯುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭಾಗಮಂಡಲದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸಮಯದಲ್ಲಿ ನೀರು ಹಂಚಿಕೆಗೆ ಪ್ರತ್ಯೇಕ ನಿಯಮಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಈ ಬಗ್ಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದೆ ಎಂದು ತಿಳಿಸಿದರು. ಮೇಕೆದಾಟು ನಿರ್ಮಾಣದಿಂದ ತಮಿಳುನಾಡಿಗೆ ನಿಗದಿಯಾಗಿರುವ 177.25 ಟಿಎಂಸಿ ನೀರಿನ ಹಂಚಿಕೆಗೆ ತೊಂದರೆಯಾಗುವುದಿಲ್ಲ. ನಾವು ಕಾನೂನು ಪಾಲಿಸದಿದ್ದರೆ ಅಣೆಕಟ್ಟು ನಿಯಂತ್ರಣವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂದರು. ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರಿನಲ್ಲಿ ಮೃತರ ಕುಟುಂಬಸ್ಥರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರಕರಣವನ್ನು ನ್ಯಾಯಾಂಗದ ತನಿಖೆಗೆ ವಹಿಸಿದೆ, ತಪ್ಪಿತಸ್ಥ ಅಧಿಕಾರಿಗಳ ಅಮಾನತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಸರ್ಕಾರದಿಂದ ತಾತ್ಕಾಲಿಕವಾಗಿ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ, ಜೊತೆಗೆ ವೈಯಕ್ತಿಕವಾಗಿ ತಾನು 10 ಲಕ್ಷ ರೂಪಾಯಿ ಪರಿಹಾರ ನೀಡಲಿದ್ದು ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು. ಗುಂಡು ಹಾರಿಸಿದ ಪ್ರಕರಣ ಸಂಬಂಧ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ದ ಎಫ್ಐಆರ್ ದಾಖಲಾಗಿದೆ. ತನಿಖಾ ತಂಡವನ್ನು ರಚಿಸಲಾಗಿದ್ದು ವರದಿ ಸಲ್ಲಿಕೆಯಾದ ಬಳಿಕ ಸತ್ಯಾಂಶ ತಿಳಿಯಲಿದೆ ಎಂದು ಹೇಳಿದರು. ಶಾಸಕರು ಭರವಸೆ ನೀಡಿದ ಬಳಿಕ ಹೋರಾಟವನ್ನು ವಾಪಸ್ ಪಡೆಯುತ್ತಿದ್ದೇವೆ ಎಂದು ರೈತ ಮುಖಂಡರು ತಿಳಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ನಡೆದ ಗುಂಡಿನ ಚಕಮಕಿ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ರೀತಿಯ ಘಟನೆಗಳು ಆತಂಕಕಾರಿ ಸಂಘಟನೆಯಾಗಿದ್ದು ಇಲಾಖೆಯ ಅಧಿಕಾರಿಗಳು ನೀಡುತ್ತಿರುವ ಸಮರ್ಥನೆಗಳು ಹಾಗೂ ಕಾರಣಗಳು ಅನುಮಾನ ಮೂಡಿಸುತ್ತಿವೆ. ಹೀಗಾಗಿ ನಿಷ್ಪಕ್ಷಪಾತ ಹಾಗೂ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಎಂದು ಹೇಳಿದರು. ಘಟನೆಯ ಹಿಂದಿನ ನೈಜ ಸತ್ಯಾಂಶಗಳನ್ನು ಹೊರತಂದು ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೃಹತ್ ಪ್ರಮಾಣದಲ್ಲಿ ಬೆಳೆದಿರುವ ಆಹಾರ ಉದ್ಯಮವನ್ನು ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳಪೆ ಆಹಾರ ಪೂರೈಸಿದ ಆರೋಪದ ಮೇಲೆ ಮಂಗಳೂರಿನ ಕೆಎಸ್ ರಾವ್ ರಸ್ತೆಯಲ್ಲಿರುವ ಕೆಎಫ್ಸಿ ಮಳಿಗೆಯನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ. ಘನೀಕೃತ ಮಾಂಸ ಉತ್ಪನ್ನಗಳ ಮೇಲೆ ಸ್ಪಷ್ಟ ಲೇಬಲಿಂಗ್ ಕಡ್ಡಾಯಗೊಳಿಸುವ ಹೊಸ ನಿಯಮ ತರುವುದಾಗಿ ಹೇಳಿದರು. ಬಹುರಾಷ್ಟೀಯ ಸಂಸ್ಥೆಗಳು ಫ್ರೋಜನ್ ಮಾಂಸವನ್ನು ಸುದೀರ್ಘ ಅವಧಿಗೆ ಸಂಗ್ರಹಿಸಿರುವ ಪದ್ದತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸಚಿವ ಖಾದರ್, ಗ್ರಾಹಕರಿಗೆ ತಾವು ಸೇವಿಸುವ ಆಹಾರದ ನಿಖರ ಅವಧಿಯನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಮಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಬಹುರಾಷ್ಟೀಯ ಮಳಿಗೆಗಳಲ್ಲಿ ತಪಾಸಣೆ ಮುಂದುವರಿಯಲಿದ್ದು, ಪ್ರಯೋಗಾಲಯದ ವರದಿ ಬಂದ ನಂತರ ಬಂದ್ ಮಾಡಲಾದ ಮಳಿಗೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಯುಟಿ ಖಾದರ್ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಗಾರು ಮಳೆ ಕೊರತೆಯಿಂದ ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇಂದು ರಾಮದುರ್ಗ, ಯರಗಟ್ಟಿ, ಸವದತ್ತಿ ತಾಲೂಕುಗಳಲ್ಲಿ ಬೆಳೆಹಾನಿ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ಶಾಸಕ ವಿಶ್ವಾಸ್ ವೈದ್ಯ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಕಂದಾಯ, ನೀರಾವರಿ ಇಲಾಖೆಯ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಮಳೆ ಕೊರತೆಯಿಂದಾಗಿ ಈಗಾಗಲೇ ಶೇಕಡಾ 90%ರಷ್ಟು ಬೆಳೆ ಹಾನಿಯಾಗಿದ್ದು, ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ 2 ದಿನದಲ್ಲಿ ವರದಿ ಸಲ್ಲಿಸಲಾಗುವುದು ಎಂದರು. ಸೂಕ್ತ ಪರಿಹಾರಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು, ಜಿಲ್ಲೆಯಲ್ಲಿ ಬೆಳೆಹಾನಿ ಬಗ್ಗೆ ಶೇಕಡಾ 65%ರಷ್ಟು ಸರ್ವೆ ಮಾಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 12 ತಾಲೂಕುಗಳಲ್ಲಿ ಶೇಕಡಾ 30%ರಷ್ಟು ಮಳೆ ಕೊರತೆ ಇದ್ದು, ಗೋವಿನ ಜೋಳ, ಹೆಸರು, ಉದ್ದು ಬೆಳೆಗಳು ಸಂಪೂರ್ಣ ಹಾನಿಯಾಗಿವೆ. ಪ್ರಾಥಮಿಕ ವರದಿ ಹಿನ್ನೆಲೆಯಲ್ಲಿ ತುರ್ತಾಗಿ ಎಕರೆಗೆ 2,500 ರೂಪಾಯಿ ಪರಿಹಾರ ದೊರೆಯುವುದು ಎಂದು ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯದಲ್ಲಿರುವ ಪ್ರಸಕ್ತ ನೀರಿನ ಸಂಗ್ರಹ, ಮಳೆಯ ಪ್ರಮಾಣ ಮತ್ತು ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ನೀರಿನ ಅಗತ್ಯವನ್ನು ಪರಿಗಣಿಸಿ ನೀರು ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ರಾಮದುರ್ಗ ತಾಲೂಕಿನ ಚಂದರಗಿಯಲ್ಲಿ ಇಂದು ನಡೆದ ಮಲಪ್ರಭಾ ಯೋಜನೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ರೈತರು ಲಭ್ಯವಿರುವ ನೀರನ್ನು ಮಿತವಾಗಿ ಹಾಗೂ ವೈಜ್ಞಾನಿಕವಾಗಿ ಬಳಸಿಕೊಂಡು ನೀರಿನ ಸಂರಕ್ಷಣೆಗೆ ಸಹಕರಿಸಬೇಕು ಎಂದರು. ಮಳೆ ಕೊರತೆಯಾದಲ್ಲಿ ನೀರಿನ ಸಮರ್ಪಕ ಬಳಕೆ, ಪರ್ಯಾಯ ನೀರಿನ ಮೂಲಗಳ ಸದ್ಬಳಕೆ ಹಾಗೂ ಅಗತ್ಯವಿರುವ ಪ್ರದೇಶಗಳಿಗೆ ಆದ್ಯತೆ ಮೇರೆಗೆ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದಾಗಿದೆ ಎಂದು ಕೈಗಾರಿಕೆ ಮೂಲ ಸೌಲಭ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾತ್ರಾಳ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ ನೀರಾವರಿ ಯೋಜನೆಗಳ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡಿದ್ದು, ರೈತರು ಸಹಕಾರಿ ಸಂಘಗಳ ನೆರವನ್ನು ಪಡೆಯಬೇಕು ಎಂದರು. ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಎಸ್ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ 65 ಲಕ್ಷ ರೈತರಲ್ಲಿ 35 ಲಕ್ಷ ರೈತರು ಸಹಕಾರಿ ಸಂಘಗಳಲ್ಲಿ ಸಾಲ ಪಡೆಯುತ್ತಿದ್ದು, ಸಹಕಾರಿ ಸಂಘಗಳು ರೈತರ ಪಾಲಿಗೆ ವರದಾನವಾಗಿವೆ. ದೇಶದಲ್ಲಿ ರೈತರ ಬೆಳೆಗಳಿಗೆ ಸ್ಥಿರ ಬೆಲೆ ನಿಗದಿಯಾದರೆ ಅವರ ಪ್ರಗತಿ ಸಾಧ್ಯ ಎಂದು ತಿಳಿಸಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ ಡಿಪೋ ನಿರ್ಮಾಣಕ್ಕೆ ಮಾದರಿಯಲ್ಲಿ 4.5 ಎಕರೆ ಜಮೀನನ್ನು ಗುರುತಿಸಲಾಗುವುದು ಎಂದು ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಎಸ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮಾಗಡಿಯಲ್ಲಿಂದು ನೂತನ

ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

ಯಾರೇ ನೀನು ಚಲುವೆ ಚಿತ್ರದ ಗೀತೆನ ಈಗಷ್ಟೇ ಕೇಳಿದ್ರಿ. ಮತ್ತೊಂದು ಗೀತೆ ಚಕ್ರವ್ಯೂಹ ಚಿತ್ರದಿಂದ ಅನುಮನ ಬಂದು ತಲುಪೋದಕ್ಕೆ ಕಾಯ್ತಾ ಇದೆ. ಈ ಹಾಡಿನ ಜೊತೆಯಾಗಿ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಕೂಡ ಮುಕ್ತಾಯವಾಗ್ತಾ ಇದೆ. ಸದಾ ಕೇಳ್ತಾ ಇರಿ FM ರೇನ್ಬೋ 101.3 MHz.

ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಖುಷ್ಕಿ ಬೇಸಾಯದ ಕುರಿತಾಗಿ ಡಾಕ್ಟರ್ ಲತಾ ಎಚ್ಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಬರದ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆ ಕುರಿತು ಇವತ್ತು ನಾವು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಸ್ಕಿ ಬೇಸಾಯ ಪ್ರಯೋಜನ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಲತಾ ಎಚ್ಎಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಲತಾ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್.
6: ಡಾಕ್ಟರ್, ಇವತ್ತು ನಮ್ಮ ರೈತರಿಗೆ ಮಳೆಯಾಶ್ರಿತ ಕೃಷಿಯ ಬಗ್ಗೆ ಪರಿಚಯ ಮಾಡಿಕೊಡಿ.
7: ಇದು ಬಹಳ ಮುಖ್ಯವಾದದ್ದು. ನಮ್ಮ ರಾಜ್ಯ ರಾಜಸ್ಥಾನವನ್ನು ಬಿಟ್ಟರೆ ಅತಿ ಹೆಚ್ಚು ಮಳೆ ಆಧಾರಿತ ಕೃಷಿಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಅಂತ ಹೇಳ್ಬೋದು. ಇಲ್ಲಿ ಕೃಷಿ ಭೂಮಿಯಲ್ಲಿ ಸುಮಾರು 65-70% ಮಳೆ ಆಧಾರಿತ ಆಗಿದೆ ಅಂತ ಹೇಳ್ಬೋದು. ರೈತರು ಮುಖ್ಯವಾಗಿ ಮುಂಗಾರು ಮಳೆಯನ್ನೇ ಅವಲಂಬಿಸಿದ್ದಾರೆ ಬೆಳೆ ಬೆಳೆಯಕ್ಕೆ. ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ನಾವು ನೋಡೋದು ಆದರೆ ಹವಾಮಾನ ಬದಲಾವಣೆಯ ಪರಿಣಾಮದಿಂದಾಗಿ ಮಳೆ ಅನಿಶ್ಚಿತತೆ ಆಗ್ತಾ ಇದೆ. ಇದರ ಒಂದು ಹಿನ್ನೆಲೆಯಲ್ಲಿ ರೈತರು ಮಳೆ ನೀರು ಸಂರಕ್ಷಣೆಯನ್ನು ಪರಿಣಾಮಕಾರಿಯಾಗಿ ಮಾಡ್ಕೋಬೇಕು, ಮಣ್ಣಿನ ತೇವಾಂಶವನ್ನು ಕಾಪಾಡ್ತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು, ಬರ ಸಹಿಷ್ಣ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಬೆಳೆ ವೈವಿಧ್ಯೀಕರಣವನ್ನು ಮಾಡಬೇಕು. ಹವಾಮಾನ ಆಧಾರಿತ ಬೆಳೆ ಯೋಜನೆ ಅಂದರೆ ಕಂಟಿಂಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಇವುಗಳನ್ನು ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಒಂದು ಬೆಳೆಯ ಒಂದು ನಷ್ಟವನ್ನು ತಡೆಗಟ್ಟಬಹುದು, ಆದಷ್ಟು ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಂಡು ಒಂದು ಇಳುವರಿಯನ್ನು
6: ರೈತರಿಗೆ ಒಂಥರ ಧೈರ್ಯ ತುಂಬುತ್ತೆ.
7: ಅಂತ ಹೇಳಿ ಅವರಿಗೆ ಬೆಳೆ ನಷ್ಟವನ್ನ ಕಡಿಮೆ ಮಾಡಿ ಒಂದು ಆದಾಯವನ್ನ ಕೊಡುತ್ತೆ ಅಂತ ಹೇಳ್ಬಹುದು ಸರ್.
6: ಅಂದ್ರೆ ಕನಿಷ್ಠಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣ ಸಿಗುತ್ತೆ. ಏನೂ ಬೆಳೆ ಇಲ್ಲ, ನಮ್ಗೆ ತೀರಾ ಆತಂಕ ದುಃಖದಲ್ಲಿ ಇದ್ದಾಗ, ಇಲ್ಲಪ್ಪ ಈ ಬೆಳೆ ಹಾಕ್ರಿ, ನಿಮಗೆ ಕನಿಷ್ಠ 50-60% ನಿಮಗೆ ಸಿಕ್ಕೇ ಸಿಗುತ್ತೆ
7: ಅಂತ ಹೇಳುವಂತ ಒಂದು ಪರ್ಯಾಯ ಬೆಳೆ ಯೋಜನೆ
6: ನೀವು ಮಾಡ್ಕೊಳ್ಬಹುದು. ರೈತರಾದವರು ನಿಮಗೆ ಇದು ಕೈ ಹಿಡಿತದೆ ಅಂತ.
7: ಹೌದು.
6: ಇನ್ನೊಂದು ಡಾಕ್ಟರ್ ಲತಾ ಅವರೇ, ಈಗ ಪರ್ಯಾಯ ಬೆಳೆ ಯೋಜನೆ ಅಂದ್ರೆ ಏನು, ಅದರ ಅಗತ್ಯ ಏನು?
7: ಇದು ಬಹಳ ಒಳ್ಳೆ ಪ್ರಶ್ನೆ ಸರ್. ಯಾಕಂತಂದ್ರೆ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಮಳೆ ಸಾಮಾನ್ಯವಾಗಿ ಬರುತ್ತೆ, ಬಿತ್ತನೆ ಮಾಡಬಹುದು ಅಂತ ಹೇಳಿ ಬಿತ್ತನೆ ತಗೊಂಡ್ಬಿಡ್ತಾರೆ. ಸ್ವಲ್ಪ ಮಳೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರುತ್ತೆ ಅದನ್ನ ಉಪಯೋಗ ಮಾಡಿಕೊಂಡು ಬಿತ್ತನೆ ಮಾಡ್ಬಿಡ್ತಾರೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಗೆ ಮಳೆ ಪ್ರಮಾಣ ಆಗಿರ್ಬೋದು, ಅದರ ಅಂಜಿಗೆ ಇರ್ಬೋದು, ಅಥವಾ ಅದರ ಒಂದು ಏನು ನಾವು ಬೀಳ್ತಕ್ಕಂತ ಒಂದು ಡ್ಯೂರೇಷನ್ ಅಂತ ಹೇಳ್ತೀವಿ, ಕಾಲಾವಧಿ, ಇವೆಲ್ಲವೂ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಸೊ ನಮ್ಗೆ ಕೆಲವೊಂದ್ಸರಿ ಏನು ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅನ್ನೋದು ವಾಡಿಕೆ. ಸೊ ಜೂನ್ ತಿಂಗಳಲ್ಲಿ ಮಳೆ ಬರೋದಿಲ್ಲ, ಜುಲೈ ತಿಂಗಳಲ್ಲಿ ಬರುತ್ತೆ. ಸೊ ಆವಾಗ ಏನ್ ಮಾಡಬೇಕು, ಜೂನ್ ತಿಂಗಳು ಕೈ ಕೊಡ್ತು, ಜುಲೈ ತಿಂಗಳಲ್ಲಿ ನಾವು ಏನ್ ಮಾಡಬೇಕು, ಇವೆಲ್ಲ ಕೃಷಿ ಕ್ರಮಗಳನ್ನ ಪರ್ಯಾಯ ಬೆಳೆ ಯೋಜನೆಗಳನ್ನ ಅನುಸರಿಸ್ಕೋಬೇಕು ಅನ್ನೋದು ಇಲ್ಲಿ ಪರ್ಯಾಯ ಬೆಳೆ ಯೋಜನೆ ಅಂತ. ಇಂಥದ್ದೇ ಒಂದು ವ್ಯವಸ್ಥೆಯನ್ನ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಮಳೆ ತಡವಾದ್ರೆ ಅಥವಾ ಮಳೆ ಬಂದು ಮಧ್ಯದಲ್ಲಿ ಬರ ಪರಿಸ್ಥಿತಿ ಬಂದವಾಗ ಯಾವೆಲ್ಲ ಕೃಷಿ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನೇ ನಾವು ಪರ್ಯಾಯ ಬೆಳೆ ಯೋಜನೆ ಅಂತ ಹೇಳ್ತೀವಿ ಸರ್. ಇದರಲ್ಲಿ ಮುಖ್ಯವಾಗಿ ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಬೆಳೆ ಬದಲಾವಣೆ ಆಗಿರ್ಬೋದು, ಕಡಿಮೆ ಅವಧಿಯ ತಳಿಗಳ ಆಯ್ಕೆ ಆಗಿರ್ಬೋದು, ತೇವಾಂಶ ಸಂರಕ್ಷಣಾ ಕ್ರಮಗಳನ್ನ ಇರ್ಬೋದು, ಅಂತರ ಬೆಳೆಗಳು ಹಾಗೂ ಮಿಶ್ರ ಬೆಳೆ ಪದ್ಧತಿಗಳನ್ನ ಅನುಸರಿಸೋದು, ಪೋಷಕಾಂಶಗಳು ಹಾಗೂ ನೀರಿನ ಸಮರ್ಪಕ ನಿರ್ವಹಣೆ ಆಗಿರುತ್ತೆ, ಕೀಟ ಮತ್ತೆ ರೋಗಗಳ ಸಮಗ್ರ ನಿರ್ವಹಣೆ, ಈ ಎಲ್ಲಾ ಕ್ರಮಗಳನ್ನ ರೈತರು ಸಂಪೂರ್ಣವಾಗಿ ಅನುಸರಿಸಿದ್ದೇ ಆದರೆ ಸೊ ಏನು ಏನು ಬೆಳೆ ನಷ್ಟವನ್ನ ತಪ್ಪಿಸ್ಕೊಂಡು ಕನಿಷ್ಠ ಆದಾಯವನ್ನ ಖಚಿತಪಡಿಸ್ಕೋಬಹುದು ಅಂತ ಹೇಳ್ತೀನಿ ಸರ್.
6: ಡಾಕ್ಟರ್ ಲತಾ ಮೇಡಮ್ ಅವರೇ, ಈಗ ನಾವು ನಮ್ಮ ರೈತರ ಒಂದು ಬೇಸಾಯ ಕ್ರಮವನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ವರ್ಷದಿಂದ ನಮ್ಮ ರೈತರು ಈಗ ಕೆಲವು ವರ್ಷ ಇದು ಬಿಟ್ಟು ಬರಗಾಲ ಬರುತ್ತೆ, ಮಳೆ ಕಡಿಮೆ ಆಗುತ್ತೆ, ಅದೇ ಥರ ಯಥೇಚ್ಛ ಮಳೆ ಕೂಡ ಆಗುತ್ತೆ. ಹಾಗಾಗಿ ನಮ್ಮ ರೈತರಿಗೆ ನಿರಂತರ 100% ಮಳೆ ಸಿಗದೇ ಇಲ್ಲ.
7: ಹೌದು,
6: ಕೆಲವು ವರ್ಷದ ನಂತರ ಅದು ಮತ್ತೆ ಮಳೆ ಇರಲ್ಲ, ಬರ ಬಂದೇ ಬಿಡುತ್ತೆ. ಹಾಗಾಗಿ ನಮ್ಮ ರೈತರಿಗೂ ಗೊತ್ತಿದೆ. ಆದರೆ ಈಗ ಮುಖ್ಯವಾಗಿ ನಮ್ಮ ರೈತರು ತಿಳ್ಕೋಬೇಕಾಗಿದೆ ಅಂದರೆ ಮಳೆಯ ವೈಪರೀತ್ಯಕ್ಕೆ ಎಲ್ ನಿನೋ ಅಥವಾ ಸೂಪರ್ ಎಲ್ ನಿನೋ ಕಾರಣ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ.
7: ಹೌದು,
6: ಎಲ್ ನಿನೋ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ರೈತರು ಅದರನ್ನು ಎದುರಿಸುವುದು ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಜಾಸ್ತಿ ಕಠಿಣ ಆಗಬಹುದು.
7: ಹೌದು,
6: ಹೇಳಿ ಡಾಕ್ಟರ್ ಲತಾ ಅವರೇ.
7: ಈ ಎಲ್ ನಿನೋ ಮತ್ತೆ ಸೂಪರ್ ಎಲ್ ನಿನೋ ಅನ್ನೋದು ಒಂದು ಸ್ವಾಭಾವಿಕ ಹವಾಮಾನ ವಿದ್ಯಮಾನಗಳು ಸರ್. ಇವು ಮುಖ್ಯವಾಗಿ ನಡೆದೇ ನಡೀತವೆ. ಇದು ಎಲ್ಲಿ ಅಂತ ಅಂದ್ರೆ, ಸೊ 1000 kilometers ದೂರದಲ್ಲಿ ಇರ್ತಕ್ಕಂತ ಪೆಸಿಫಿಕ್ ಓಷನ್ ಅಂತ ಅಂದ್ರೆ ಒಂದು ಪೆಸಿಫಿಕ್ ಓಷನ್ ಸಮುದ್ರ ಇದು. ಸೊ ನಮ್ಮ ಭೂಗೋಳದಲ್ಲಿ ನೋಡೋದಾದ್ರೆ ಈ ಸಮುದ್ರದ ಮೇಲಿನ ನೀರಿನ ಒಂದು ಉಷ್ಣಾಂಶ ಇದಕ್ಕೆ ಕಾರಣ ಆಗುತ್ತೆ. ಸಾಮಾನ್ಯ ಉಷ್ಣಾಂಶ ಏನಿರುತ್ತೆ ಅದಕ್ಕಿಂತ 1.5-2 degrees centigrade ಉಷ್ಣಾಂಶ ಜಾಸ್ತಿ ಆದ್ರೆ ಅದನ್ನ ಎಲ್ ನಿನೋ ಅಂತ ಹೇಳ್ತೀವಿ. ಅದಕ್ಕಿಂತ 2 degrees ಜಾಸ್ತಿ ಉಷ್ಣಾಂಶ ಆಯ್ತು ಅಂದ್ರೆ ಅದನ್ನ ಸೂಪರ್ ಎಲ್ ನಿನೋ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದನ್ನ ಹೇಳ್ಬೇಕು ರೈತರಿಗೆ ಅರ್ಥ ಆಗಂಗೆ ಅಂತಂದ್ರೆ, ಮಳೆ ಮಾರುತಗಳನ್ನ ಒತ್ಕೊಂಡು ಬರೋದು ನಮ್ಮ ಗಾಳಿ. ಗಾಳಿಯಿಂದ ಮಳೆ ಮಾರುತಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಅದರಲ್ಲೂ ಈ ಪೆಸಿಫಿಕ್ ಸಮುದ್ರದ ಮಹಾಸಮುದ್ರದ ಮೇಲಿಂದ ಬೀಸ್ತವೆ. ಸೊ ಆ ಗಾಳಿ ತಾಪಮಾನ ಜಾಸ್ತಿ ಆಯ್ತು ಅಂದವಾಗ ಆ ಗಾಳಿಯ ಒಂದು ಒತ್ತಡ, ಅದ್ರ ಒಂದು ಏನು ಪವರ್ ಅಂತ ಏನ್ ಹೇಳ್ತೀವಿ ಅದು ತಗ್ಗುತ್ತೆ. ಆ ಒಂದು ಪವರ್ ಕಡಿಮೆ ಆದವಾಗ ಅಥವಾ ಒತ್ತಡ ಕಡಿಮೆ ಆದವಾಗ ಮಳೆ ಮೋಡಗಳು ಏನಿರ್ತವೆ ಅವು ಡಿಫ್ಲೆಕ್ಷನ್ ಆಗ್ತವೆ, ಬೇರೆ ಕಡೆ ವಾಲ್ತವೆ. ನಮ್ಮ ದೇಶ ನಮ್ಮ ಏಷ್ಯನ್ ಭೂಪಟ ಕಡೆ ಬರೋದೇ ಇಲ್ಲ, ಬೇರೆ ಪಾಶ್ಚಿಮಾತ್ಯ ದೇಶಗಳ ಕಡೆ ಹೊರಡುತ್ತೆ. ಸೊ ಹಾಗಾಗಿ ಅಲ್ಲಿ ದೇಶಗಳು ಜಾಸ್ತಿ ಮಳೆ ಪಡಿತವೆ, ಇಲ್ಲಿ ಮಳೆ ಇರೋದಿಲ್ಲ. ಇಂತ ಒಂದು ಪರಿಸ್ಥಿತಿಯನ್ನ ನಾವು ಎಲ್ ನಿನೋ ಅಥವಾ ಸೂಪರ್ ಎಲ್ ನಿನೋ ಅಂತ ಹೇಳ್ತೀವಿ. ಇಂತ ಸಮಯದಲ್ಲಿ ಇದು ಸಂಪೂರ್ಣ ಮಳೆ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಮಳೆ ಬರಬಹುದು, ಆದ್ರೆ ಕಡಿಮೆ ಮಳೆ ಬರಬಹುದು, ತಡವಾಗಿ ಮಳೆ ಬರಬಹುದು.
6: ನಾವು ನಿರೀಕ್ಷೆ ಮಾಡಿದ ಟೈಮಿಗೆ ಬರದೇ ಇರಬಹುದು, ಆದ್ರೆ ಇನ್ನೊಂದ್ ಸಾರಿ ಬಂದೇ
7: ಬರುತ್ತೆ.
6: ಅಂದ್ರೆ ಅದು ನಿಮ್ಗೆ ಬೇಸಾಯ ಸಮಯದಲ್ಲಿ ಬರ್ಲಿಕ್ಕಿಲ್ಲ,
7: ಬೇಸಾಯಕ್ಕೆ ಸಕಾಲದಲ್ಲಿ ಬರೋದಿಲ್ಲ.
6: ಹೌದು,
7: ಸೊ ಮೊದಲು ಬಂದು ಮತ್ತೆ ಬೆಳೆ ಹಿಟ್ಟ ನಂತರ ಒಂದು ವಾರ ಎರಡು ವಾರ ಮೂರು ವಾರ ಮಳೆ ಬರದೇ ಇರಬಹುದು. ಏನು ನಾವು ಇಷ್ಟು ಮಳೆ ಬರುತ್ತೆ ವಾಡಿಕೆ ಮಳೆ ಅಂತ ನಿರೀಕ್ಷೆ ಮಾಡಿರ್ತೀವಲ್ಲ ಅದಕ್ಕಿಂತ ಕಡಿಮೆ ಮಳೆ ಆಗಿರ್ಬೋದು, ಅಥವಾ ದೀರ್ಘಕಾಲ ಮಳೆ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಆಗ್ಬೋದು. ಕೆಲವೇ ದಿನಗಳಲ್ಲಿ ಅತಿಯಾದ ಮಳೆ ಬರ್ಬೋದು. ಕೆಲವೊಂದು ಭಾಗದಲ್ಲಿ ನಾವು ನೋಡ್ತಾ ಇದೀವಿ, ಈಗ ಅಸ್ಸಾಮು ಅಲ್ಲೆಲ್ಲ ನೋಡ್ತಾ ಇದೀವಿ, ಅತಿಯಾದ ಮಳೆ ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥದ್ದು.
6: ತೀರಾ ದೊಡ್ಡ ಮಳೆ ಬಂದು
7: ಮಳೆ ಬರೋದು, ಮಳೆಯ ಹಂಚಿಕೆ ಸರಿಯಾಗಿ
6: ಲ್ಯಾಂಡ್ ಸ್ಲೈಡ್ ಆಗೋದು, ಅನಾಹುತ ಆಗೋದು,
7: ಈ ತರದ್ದು ವಿದ್ಯಮಾನಗಳನ್ನ ನಾವು ಈ ಎಲ್ ನಿನೋ ಮತ್ತೆ ಸೂಪರ್ ಎಲ್ ನಿನೋ ಎಫೆಕ್ಟ್ ಅಂತ ಹೇಳ್ತೀವಿ.
6: ಡಾಕ್ಟರ್ ಲತಾ ಮೇಡಮ್ ಅವರು, ಈಗ ಮಳೆ ಆಧಾರಿತ ಕೃಷಿಯಲ್ಲಿ ಸಮಸ್ಯೆಗಳು ಅನೇಕ ಇವೆ, ಯಾವ್ಯಾವ ಸಮಸ್ಯೆಗಳು ನಮ್ಮ ರೈತರು ಎದುರಿಸ್ತಾ ಇದ್ದಾರೆ ಅವುಗಳ ಬಗ್ಗೆ ಮಾಹಿತಿ?
7: ಮುಖ್ಯವಾಗಿ ಈಗ ನಾವು ನೋಡ್ತಿದ್ದೀವಿ ನಾರ್ತ್ ಕರ್ನಾಟಕ ಆಗಿರ್ಬೋದು ಅಥವಾ ಸೌತ್ ಕರ್ನಾಟಕ ಆಗಿರ್ಬೋದು, ಎಲ್ಲಾ ಜಿಲ್ಲೆಗಳಲ್ಲಿಯೂ ಮಳೆ ಅಭಾವ ಇದೆ, ಮಳೆಯ ಅಭಾವ ಜಾಸ್ತಿ ಇದೆ, ಮಳೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲೂ ಮುಂಗಾರು ಮಳೆ ತಡವಾಗಿ ಆರಂಭ ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಮುಂಗಾರು ಮಳೆ ತಡವಾಗಿ ನಾವು ಮೇ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ವಾಡಿಕೆ ಅನ್ಕೊಳ್ತೀವಿ, ಕರ್ನಾಟಕದ ಒಳನಾಡು ದಕ್ಷಿಣ ಒಳನಾಡಿನಲ್ಲಿ ಅಲ್ಲಿ ಮಳೆ ಬರಲ್ಲ, ಭೂಮಿ ಸಿದ್ಧತೆ ಲೇಟ್ ಆಗುತ್ತೆ, ಭೂಮಿ ಸಿದ್ಧತೆ ತಡವಾದ್ರೆ ಬಿತ್ತನೆ ಕೂಡ ತಡವಾಗ್ತಾ ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ಜನ ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಂತಂದ್ರೆ ಈ ರಾಗಿ ಬಿತ್ತನೆ, ಈ ಒಂದು ಭಾಗದಲ್ಲಿ ರಾಗಿ ಬಿತ್ತನೆ ಕೂಡ 1% ಅಷ್ಟು ಮಾತ್ರನೇ ರಾಗಿ ಬಿತ್ತನೆ ಆಗಿದೆ ಸೋಫಾರ್. ಇದುವರೆಗೂ ಹೇಳಬೇಕು ಅಂತಂದ್ರೆ ಬಿತ್ತನೆಯ ನಂತರ ಮಳೆ ನಿಲ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಕೆಲವೊಂದು ಚಿಕ್ಕಬಳ್ಳಾಪುರ ರೈತರು ಮಳೆ ಬಂದಿರತಕ್ಕಂಥ ಮಳೆ ನೀರನ್ನ ಉಪಯೋಗ ಮಾಡ್ಕೊಂಡು ರಾಗಿ ಚೆಲ್ಲಿಬಿಟ್ಟಿದ್ದಾರೆ, ಆದ್ರೆ ತದನಂತರ ಮಳೆ ಬಂದಿಲ್ಲ,
6: ಮೊಳಕೆ ಬಂದಿಲ್ಲ,
7: ಈ ರೀತಿ ಆಗಿದೆ.
6: ಬಿತ್ತನೆ ಕೂಡ ಅದು ಹಾಳಾದಂಗೆ
7: ಹೂ ಬಿಡುವ ಅಂತ ಕಾಳು ಕಟ್ಟುವ ಹಂತದಲ್ಲಿ ತೇವಾಂಶ

0: ಕೊರತೆಯನ್ನ ಎದುರಿಸ್ತಾ ಇದ್ದಾರೆ. ಅಲ್ಪಾವಧಿಯಲ್ಲಿ ಅಧಿಕ ಮಳೆ ಸುರಿತಕ್ಕಂತ ಒಂದು ಸನ್ನಿವೇಶಗಳನ್ನು ನೋಡ್ತಾ ಇದ್ದಾರೆ. ಮಣ್ಣಿನ ಸವಕಳಿ ಮತ್ತೆ ಫಲವತ್ತತೆ ನಷ್ಟ ಕೂಡ ಆಗ್ತಾ ಇದೆ. ಬಿಸಿ ಗಾಳಿಯ ಪರಿಣಾಮವನ್ನ ನೋಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಮಳೆಯ ಒಂದು ಅನಿಶ್ಚಿತತೆಯಿಂದ ಆಗ್ತಾ ಇದೆ ಅಂತ ಹೇಳ್ಬೋದಾಗುತ್ತೆ. ಈ ಎಲ್ಲಾ ಸಮಸ್ಯೆಗಳನ್ನ ರೈತ ಬಾಂಧವರು ಎದುರಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದಾವೆ ಸರ್. ಇವು
1: ಅಂದ್ರೆ ಈಗ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದಾವೆ.
0: ಹೌದು ಸರ್.
1: ಈಗ ಮಳೆ ತಡವಾದ್ರೆ ರೈತರು ಯಾವೆಲ್ಲ ಪರ್ಯಾಯ ಕ್ರಮಗಳನ್ನ ಅನುಸರಿಸಬೇಕು?
0: ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈಗ ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ನಿರೀಕ್ಷೆ ಇದೆ.
1: ಹೌದು.
0: ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ, ಜುಲೈಯಲ್ಲಿ ಬಂತು ಅಂದ್ರೆ ಏನು ಪರ್ಯಾಯ ಬೆಳೆ ಯೋಜನೆ?
1: ಒಂದು ತಿಂಗಳ ಗ್ಯಾಪ್ ಆಯ್ತು.
0: ಅವಾಗ ಏನ್ ಮಾಡ್ಬೇಕು? ಮಳೆ ತಡವಾದಾಗ ರೈತರು ಆತುರದಲ್ಲಿ ಬಿತ್ತನೆ ಮಾಡಬಾರ್ದು. ಸೊ ತೇವಾಂಶ ಏನು, ಮೊದಲ ಮಳೆ, ಉತ್ತಮವಾದ ಮಳೆ ಬೇಕು. ಮಿನಿಮಮ್ 20-30 mm ಮಳೆ ಬರಲೇಬೇಕು. ಅವಾಗ ಭೂಮಿ ಚೆನ್ನಾಗಿ ತೇವಾಂಶವನ್ನ ಕೂಡಿರುತ್ತೆ, ಇಟ್ಕೊಂಡಿರುತ್ತೆ. ಅಂತ ಸಮಯದಲ್ಲಿ ಬಿತ್ತನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸಾಕಷ್ಟು ತೇವಾಂಶ ಇದ್ದಾಗ ಬಿತ್ತನೆ ಮಾಡಬೇಕಾಗುತ್ತೆ. ಭೂಮಿಯನ್ನ ಮುಂಚಿತವಾಗಿ ಸಿದ್ಧತೆ ಮಾಡಿಟ್ಕೋಬೇಕಾಗತ್ತೆ. ಸೊ ಜೂನ್ ಮೊದಲ ವಾರದಲ್ಲಿ ಮಳೆ ಬರ್ದಿದ್ರೆ ಕಡಿಮೆ ಅವಧಿಯ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ರಾಗಿ ಬೆಳೆಯೇ ಆದ್ರೂ ಅದರಲ್ಲಿ ಕಡಿಮೆ ಅವಧಿಯಲ್ಲಿ ಮಾಕ್ತಕ್ಕಂಥ ತಳಿಗಳನ್ನ ಆಯ್ಕೆ ಮಾಡ್ಕೋಬಹುದು. MR 1 ಅಥವಾ MR 6 ಬದಲಾಗಿ ML 365 ಅಂತ ಇದೆ, ML 322 ಅಂತ ಇದೆ, ಹಾಗೆ KMR 316 ಅಂತ ಇದೆ. ಈ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದಾಗತ್ತೆ
1: ರಾಗಿ ರಾಗಿ
0: ಬೇಸಾಯಕ್ಕಾದ್ರೆ. ಬೇರೆ ಬೆಳೆಗಳು ಅಂತಂದ್ರೆ ನವಣೆ ಆಯ್ಕೆ ಮಾಡ್ಕೋಬಹುದು, ಸಾಮಿ ಅಥವಾ ಉರುಳಿ, ಹೆಸರು, ಅಲಸಂದೆ, ಎಳ್ಳು, ಈ ರೀತಿ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬಹುದು. ಹಾಗೆ ರಾಗಿಯಲ್ಲಿ ಕಡಿಮೆ ಅವಧಿಯ ತಳಿಗಳನ್ನ ಈಗಾಗಲೇ ನಾನು ಹೇಳಿದೆ, ಅದನ್ನ ಬಳಸೋದು ಮುಖ್ಯ ಆಗತ್ತೆ. ಹಾಗೆ ಬಿತ್ತನೆಯ ಪ್ರಮಾಣವನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು. 10-15% ಬೀಜದ ಪ್ರಮಾಣವನ್ನ ಜಾಸ್ತಿ ಮಾಡಿ ಬಿತ್ತನೆ ಮಾಡೋದ್ರಿಂದ ಏನು ಮೊಳಕೆಯ ಪ್ರಮಾಣ ನಾವು ಸಾಕಷ್ಟು ಸಸ್ಯ ಸಂಖ್ಯೆಗಳನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಇನ್ನೊಂದು, ಈ ಕೆಲವೊಂದು ಮೊಳಕೆ ಬಂದಿಲ್ಲ ಅಂದ್ರೂ ನೀವು ಜಾಸ್ತಿ ಬಿತ್ತನೆ ಬೀಜ ಮಾಡಿರ್ತೀರಲ್ಲ, ಅದು ನಿಮಗೆ ಸಮದೋಗಿಸುತ್ತೆ.
0: ಹೌದು, ಸಮದೋಗಿಸುತ್ತೆ, ಸಸ್ಯ ಸಂಖ್ಯೆಗಳನ್ನ ಕಾಪಾಡೋಕೆ ಅನುಕೂಲ ಆಗುತ್ತೆ.
1: ಈಗ ಡಾಕ್ಟರ್, ಬೆಳೆ ಬೆಳೆದ ನಂತರ ಮಧ್ಯಂತರ ಬರ ಉಂಟಾದ್ರೆ ರೈತರು ಏನ್ ಮಾಡಬೇಕು?
0: ಇದು ಬಹಳ ಮುಖ್ಯವಾದದ್ದು. ನಾವು ರೈತರು ಸಕಾಲಕ್ಕೆ ಮಳೆ ಬಂದಿದೆ, ಬಿತ್ತನೆ ಮಾಡಿದ್ದಾರೆ, ಆದ್ರೆ ಬಿತ್ತನೆ ಮಾಡಿ 2 ವಾರ ಅಥವಾ 3 ವಾರ ಆದ್ಮೇಲೆ 2-3 ವಾರ ಮಳೆ ಕೈ ಕೊಡುತ್ತೆ. ಇದನ್ನ ನಾವು ಪ್ರೊಲಾಂಗ್ ಡ್ರೈ ಸ್ಪೆಲ್ಸ್ ಅಂತ ಹೇಳ್ತೀವಿ. ಪ್ರೊಲಾಂಗ್ ಡ್ರೈ ಸ್ಪೆಲ್ ಇದ್ದವಾಗ ಅಂದ್ರೆ ಒಂದ್ ಡ್ರೈ ಸ್ಪೆಲ್ ಅಂತ ಅಂದ್ರೆ 10 ದಿನಕ್ಕಿಂತ ಅಧಿಕ ಮಳೆ ಇಲ್ಲದೆ ಇರೋ ಅಂತ ಒಂದು ದಿನಗಳನ್ನ ನಾವು ಡ್ರೈ ಸ್ಪೆಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರೈತರು ತಿಂಗಳಾನುಗಟ್ಲೆ ಮಳೆ ಇಲ್ದಿರೋಂತ ಪರಿಸ್ಥಿತಿಯನ್ನ ಎದುರಿಸ್ತಿದ್ದಾರೆ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು, ಸಸ್ಯ ಸಂಖ್ಯೆಗಳನ್ನ ಕಡಿಮೆ ಮಾಡ್ಬೇಕು. ಈಗ ಏನು ಲೈನ್ ಸೋಯಿಂಗ್ ಮಾಡಿರ್ತಾರ, ಸಾಲುಗಳಲ್ಲಿ ಬಿತ್ತನೆ ಮಾಡಿರ್ತಾರ, ಪ್ರತಿ 2 ಸಾಲ ಆದ್ಮೇಲೆ 3ನೇ ಸಾಲನ ತೆಗ್ದಾಕ್ಬೇಕು. ಅದನ್ನ ಮೇವಾಗಿ ಆದ್ರೂ ಅಥವಾ ಅದು ಕಿತ್ತು ಅಲ್ಲೇನೆ ಅಚ್ಚಾದನೆ ಮಾಡ್ಬೇಕು, ಒದಕ್ಕೆ
1: ಮಾಡ್ಬೇಕು.
0: ತೇವಾಂಶವನ್ನ ಅಲ್ಲಿ ಕಾಂಪಿಟೇಷನ್ ಶುರು ಆಗುತ್ತೆ. ಜಾಸ್ತಿ ಸಸ್ಯ ಸಂಖ್ಯೆ ನಾರ್ಮಲ್ ಆಗಿ ಇತ್ತು ಅಂದ್ರೆ ಅದು ಕಾಂಪಿಟೇಷನ್ ಶುರುವಾಗಿ ಎಲ್ಲಾ ಬೆಳೆಗಳು ಒಣಗೋಗ್ತವೆ. ಅದಕ್ಕೆ ನಾವು ಕಡಿಮೆ ಮಾಡ್ಬೇಕಾಗ
1: ಅಂದ್ರೆ ಈಗ ಮೊಳಕೆ ಬಂದ ಸಸ್ಯಗಳನ್ನ ಕೆಲವೊಂದನ್ನು
0: ತೆಗೆದಾಕ್ಬೇಕು.
1: ಕೆಲವೇ ಸಸ್ಯಗಳು ಸದೃಢವಾಗಿ ಬೆಳೆ ಕೊಡುವ
0: ಆರೋಗ್ಯವಾಗಿರ್ತಕ್ಕಂಥ ಸಸ್ಯಗಳನ್ನ ಉಳಿಸ್ಕೊಂಡು ಸ್ವಲ್ಪ ರೋಗ ಅಥವಾ ವೀಕ್ ಆಗಿ ಬೆಳೆದಿರ್ತಕ್ಕಂಥ ಸಸ್ಯಗಳನ್ನ ತೆಗೆದಾಕ್ಬೇಕಾಗತ್ತೆ.
1: ಇದಲ್ಲದೆ ಈಗ ನಾವು ರಾಗಿ ಬೇಸಾಯ ಈ ಕ್ರಮದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೇವೆ, ಇದ್ರ ಜೊತೆಗೆ ಈಗ ದ್ವಿದಳ ಧಾನ್ಯವನ್ನು ಬೆಳೆಬಹುದಾ?
0: ಹೌದು, ಇದ್ರ ಜೊತೆಗೆ ನಾವು ದ್ವಿದಳ ಧಾನ್ಯಗಳನ್ನು ಸೇರಿಸ್ಕೋಬಹುದು. ಮಿಶ್ರ ಬೆಳೆ, ಅಂತರ ಬೆಳೆ ಪದ್ಧತಿಗಳನ್ನ.
1: ದ್ವಿದಳ ಧಾನ್ಯ ಒಂದು ಸಸಿಗಳನ್ನ ಅಲ್ಲಿ ಹಾಕಿದಾಗ ಈ ಏನು ತೇವಾಂಶದ ಸ್ಪರ್ಧೆ ಏರ್ಪಡಾಗಲ್ಲ?
0: ಇಲ್ಲ, ಇಲ್ಲಿ ದ್ವಿದಳ ಜಾತಿಯ ಸಸ್ಯಗಳಿಗೆ ತೇವಾಂಶ ಅಷ್ಟೊಂದು ಬೇಕಾಗೋದಿಲ್ಲ. ಈಗ ಏಕದಳ ರಾಗಿ ಜೊತೆ ನಾವು ತೊಗರಿ ಹಾಕಿದ್ವಿ, ರಾಗಿ ಜೊತೆ ಹೌರೆ ಹಾಕಿದ್ವಿ, ರಾಗಿ ಜೊತೆ ಹಲಸಂದೆ ಹಾಕಿದ್ವಿ. ಈ ರೀತಿ ಮಾಡೋದ್ರಿಂದ, ಮಿಶ್ರ ಬೆಳೆ ಪದ್ಧತಿ, ಅಂತರ ಬೆಳೆ ಪದ್ಧತಿ ಮಾಡೋದ್ರಿಂದ ಅಲ್ಲಿ ತೇವಾಂಶಕ್ಕೆ ಕಾಂಪಿಟೇಷನ್ ಇರೋದಿಲ್ಲ. ರಾಗಿಗೆ ಎಷ್ಟು ಬೇಕೋ ನೀರು ಅಷ್ಟು ಬಳಕೆ ಮಾಡ್ಕೊಳ್ಳುತ್ತೆ. ಅಳಿದುಳಿದ ನೀರನ್ನ ಈ ಒಂದು ದ್ವಿದಳ ಜಾತಿಯ ಬೆಳೆಗಳು ಉಪಯೋಗ ಮಾಡ್ಕೊಳ್ತವೆ, ಅದು ಮುಖ್ಯವಾದದ್ದು. ಹಾಗೆ ಕಳೆಗಳನ್ನ ನಾವು ನಿವಾರಣೆ ಮಾಡಬೇಕು.
1: ಕಳೆಗಳು ತೇವಾಂಶಕ್ಕೆ ಪೈಪೋಟಿ
0: ಮಾಡುತ್ತೆ, ತಾವು ಬಳಸ್ಕೋತವೆ.
1: ಕಳೆ ನಿರ್ವಹಣೆ ಇಂಪಾರ್ಟೆಂಟ್,
0: ಬಹಳ ಮುಖ್ಯ ಆಗುತ್ತೆ ಇಂಥ ಒಂದು ಪರಿಸ್ಥಿತಿಯಲ್ಲಿ. ಹಾಗೆ ಪದೇ ಪದೇ ಅಂತರ ಬೇಸಾಯ ಮಾಡಬೇಕು. ಪ್ರತಿ ವಾರಕ್ಕೊಂದ್ಸರಿ ಅಂತರ ಬೇಸಾಯ ಮಾಡೋದ್ರಿಂದ ಸಾಲುಗಳ ಮಧ್ಯೆ ಎಡೆ ಕುಂಟೆ
1: ಒಡೆಯೋದ್ರಿಂದ
0: ಸಾಲುಗಳ ಮಧ್ಯೆ ಎಡೆ
1: ಪ್ರತಿ ವಾರಕ್ಕೊಮ್ಮೆ ಅಂತರ ಬೇಸಾಯ
0: ಯಾಕೆ ಅಂತಂದ್ರೆ ಮುಖ್ಯವಾಗಿ ಅಲ್ಲಿ ಭೂಮಿಯಲ್ಲಿ ಬಿರುಕು ಬಿಟ್ಕೊಂಡಿರುತ್ತೆ. ಸೊ ಆ ಬಿರುಕನ್ನ ಮುಚ್ಚೋಕೆ ನಾವು ಸೊ ಮಣ್ಣಿನ ಹೊದಿಕೆಯನ್ನ ಮಾಡ್ತೀವಿ. ಅದರಿಂದ ತೇವಾಂಶ ಮಣ್ಣಲ್ಲೇ ಉಳ್ಕೊಳ್ಳುತ್ತೆ, ಹಾವಿ ಆಗೋದಿಲ್ಲ.

0: ಬಿರುಕು ಬಿಟ್ಟರೆ ಅಲ್ಲಿ ತೇವಾಂಶ ಆವಿಯಾಗಿಬಿಡುತ್ತೆ, ತೇವಾಂಶ ನಷ್ಟ ಆಗುತ್ತೆ
1: ಅದರಿಂದ ನಾವು ಅದನ್ನ ಡಸ್ಟ್ ಮಲ್ಚಿಂಗ್ ಅಂತ ಹೇಳ್ತೀವಿ ಟೆಕ್ನಿಕಲ್ ಟರ್ಮ್ ಅಲ್ಲಿ. ಸೊ ಪದೇ ಪದೇ ರಿಪೀಟೆಡ್ ಆಗಿ ಅಂತರ ಬೇಸಾಯ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಬೆಳೆ ಅವಶೇಷಗಳು ಅಂತ ಹೇಳ್ತೀವಿ, ಹುಲ್ಲು ಕಸ ಏನಾದ್ರೂ ಬೆಳೆ ಉಳಿಕೆಗಳು ಏನಿದ್ರು ಅದನ್ನ ಸಾಲುಗಳ ಮಧ್ಯೆ ಮುಚ್ಚಿ ಬಿಡಬೇಕು, ಅದರಿಂದ ಸಹಿತ ತೇವಾಂಶ ಸಂರಕ್ಷಣೆ ಆಗುತ್ತೆ. ಹಾಗೆ ಬೆಳೆ ಸ್ವಲ್ಪ ಒಣಗ್ತಿದೆ ಬಾಡ್ತಿದೆ ಅಂತ ಅಂದವಾಗ ಶೇಕಡ 2% ಯೂರಿಯಾ ಅಂದ್ರೆ ಯೂರಿಯಾ ಗೊಬ್ಬರವನ್ನ, ಸೊ 1 ಲೀಟರ್ ನೀರಲ್ಲಿ 20 ಗ್ರಾಂ ಅಷ್ಟು ಮಿಶ್ರಣ ಮಾಡಿ ಸಿಂಪರಣೆ ಮಾಡುದು 2%. ಹಾಗೆ 94 ಗೊಬ್ಬರವನ್ನು ಕೂಡ, ಅಂದ್ರೆ ಇದು ಕಂಪ್ಲೀಟ್ಲಿ ವಾಟರ್ ಸಾಲ್ಯುಬಲ್, ಇದನ್ನು ಕೂಡ ಹಾಗೆ 1% KNO3 ಅಂತ ಹೇಳ್ತೀವಿ, ಪೊಟಾಷಿಯಂ ನೈಟ್ರೇಟ್ ಅಂತ, ಇದನ್ನು ಕೂಡ 1% ದ್ರಾವಣವನ್ನ ಸಿಂಪರಣೆ ಮಾಡಿದ್ರೆ ಇದು ಏನು ರಿಕವರಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಮಾಯಿಶ್ಚರ್ ಸ್ಟ್ರೆಸ್, ತೇವಾಂಶ ಸ್ಟ್ರೆಸ್ ಏನಿರುತ್ತೆ ಅದನ್ನ ಎದುರಿಸಕ್ಕೆ ಸಾಧ್ಯ ಆಗುತ್ತೆ.
0: ಡಾಕ್ಟರ್, ಈಗ ನಮ್ಮ ಕೃಷಿ ವಲಯ ತಕ್ಷಣಕ್ಕೆ ಸೂಕ್ತವಾದ ಪರ್ಯಾಯ ಬೆಳೆಗಳ ಬಗ್ಗೆ ತಿಳಿಸ್ಕೊಡಿ.
1: ನಮ್ಮ ಕೃಷಿ ವಲಯ ಅಂದ್ರೆ 0-5, 0-6 ಅಂತ ಹೇಳ್ತೀವಿ, ಮುಖ್ಯವಾಗಿ 0-5 ಅಂತಾನೆ ಹೇಳ್ಬಹುದು. ಈ ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ, ಕೋಲಾರ, ಇವೆಲ್ಲವೂ ಬರ್ತವೆ ಈ ಒಂದು ಝೋನ್ ಅಲ್ಲಿ, ಈ ಒಂದು ವಲಯದಲ್ಲಿ. ಇಲ್ಲಿ ಮುಖ್ಯವಾದ ಬೆಳೆ ಅಂತಂದ್ರೆ ರಾಗಿ ಅಂತ ಹೇಳ್ತೀವಿ. ರಾಗಿಯೇ ಒಂದು ಮುಖ್ಯ ಬೆಳೆ ಆಗಿದ್ದರಿಂದ ಇದುವರೆಗೂ ರಾಗಿ ಬಿತ್ತನೆಯಲ್ಲಿ 1% ಅಷ್ಟೇನೆ ಟಾರ್ಗೆಟ್ ಅಚೀವ್ ಆಗಿರೋದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಆಗಸ್ಟ್ ತಿಂಗಳಲ್ಲಿ ಏನೋ ಮಳೆ ಬರ್ತಿದೆ ಅಂತ ಮುನ್ಸೂಚನೆಗಳು ಕಂಡು ಬಂದಾವಾಗ ಆಗಸ್ಟ್ 1 ರಿಂದ ಆಗಸ್ಟ್ 15 ರವರೆಗೂ ಕೆಲವೊಂದು ತಳಿಗಳನ್ನ, GPU 101 ಅಂತ ಒಂದು ತಳಿ ಬಂದಿದೆ, ಅದು ಮಧ್ಯಮಾವಧಿ ತಳಿ, ML 365, INDOF 9, KMR 301, GPU 66, ML 322, KMR 316 ಈ ರೀತಿ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ರಾಗಿಯಲ್ಲಿ. ಆಗಸ್ಟ್ 16 ರಿಂದ ಆಗಸ್ಟ್ 30 ರವರೆಗೂ GPU 48, KMR 630 ಅಂತ ಹೇಳ್ತೀವಿ, ML 322 ಈ ತಳಿಗಳನ್ನ, ಅಲ್ಪಾವಧಿ ತಳಿಗಳು ಇವು, ಮಧ್ಯಮಾವಧಿಯಿಂದ ಅಲ್ಪಾವಧಿ ತಳಿಗಳು, ಇವನ್ನ ನಾವು ಬಳಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಅದು ಆಗ್ಲಿಲ್ಲ ಅಂದ್ರೆ ನವಣೆ ಬೆಳೆಯನ್ನ, ಸಾಮೆ ಬೆಳೆ, ಕೋರ್ಲೆ, ಊದ್ಲು, ಹುರುಳಿ, ಹೆಸರು, ಅಲಸಂದೆ, ತೊಗರಿ ಅಂತೂ ಆಗೋದಿಲ್ಲ ಈಗ, ಸೂರ್ಯಕಾಂತಿ, ಈ ರೀತಿ ಬೆಳೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಬೆಳೆಯೋದು ಅನುಕೂಲ ಆಗುತ್ತೆ ಸರ್.
0: ಇದರಿಂದ ಹೀಗೆ ಮಾಡ್ತಾ ಹೋದ್ರೆ ಸ್ವಲ್ಪ ನೀವು ಬೆಳೆ ಬರದಲ್ಲಿ ನಿಮ್ಗೆ ಸ್ವಲ್ಪ
1: ಕೈ ಹಿಡಿಯೋದು
0: ಸ್ವಲ್ಪ ನಿಮ್ಗೆ ಧೈರ್ಯ ಕೊಡುತ್ತೆ ಅಂತ.
1: ಹೌದು ಸರ್.
0: ಈಗ ಬೆಳೆಗಳಲ್ಲಿ ತೇವಾಂಶ ರಕ್ಷಣೆ ನಾವು ಮಾಡ್ಕೋಬೇಕಲ್ಲ.
1: ಹೌದು.
0: ಮತ್ತೆ ಇದು ಕೂಡ ತುಂಬಾ ಮುಖ್ಯ.
1: ಹೌದು ಸರ್.
0: ಇದನ್ನ ನಾವು ತೇವಾಂಶ ಸಂರಕ್ಷಣೆಗೆ ಯಾವ ಕ್ರಮವನ್ನು ಅನುಸರಿಸಬೇಕು ಡಾಕ್ಟರ್?
1: ಇಲ್ಲಿ ಮುಖ್ಯವಾಗಿ ನಾವು ಡ್ರೈಲ್ಯಾಂಡ್ ಟೆಕ್ನಾಲಜೀಸ್, ಮುಖ್ಯವಾಗಿ ಮಣ್ಣು ಮತ್ತೆ ನೀರು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯ ಆಗುತ್ತೆ. 1 ಮಿಲಿಮೀಟರ್ ಅಷ್ಟು ನೀರನ್ನು ವೇಸ್ಟ್ ಮಾಡಬಾರ್ದು. ನಾವು ಬಿದ್ದಂತ ಮಳೆ ನೀರು ಸ್ಥಳದಲ್ಲಿಯೇ ಹಿಂಗೋಕೆ ಏನೆಲ್ಲ ಕ್ರಮಗಳನ್ನ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದಾಗ್ಲಿ, ಬಿತ್ತನೆಯನ್ನು ಕೂಡ ಇಳಿಜಾರಿಗೆ ಅಡ್ಡಲಾಗಿ, ಅಂತರ ಬೇಸಾಯ ಮಾಡ್ತಕ್ಕಂಥದ್ದು ಪದೇ ಪದೇ ಉಳುಮೆ ಮಾಡೋದು, ಹಾಗೆ ಅಂತರ ಬೆಳೆ ಪದ್ಧತಿಗಳನ್ನ ಅನುಸರಿಸೋದು, ರಾಗಿ ಜೊತೆ ತೊಗರಿ, ರಾಗಿ ಜೊತೆ ಅವರೆ, ರಾಗಿ ಜೊತೆ ಅಲಸಂದೆ, ಈ ರೀತಿ ಬೆಳೆಗಳನ್ನ ಬೆಳೀತಕ್ಕಂಥದ್ದು. ಹಾಗೆ ಬೆಳೆ ಉಳಿಕೆಗಳು ಅಂದ್ರೆ ಏನು, ವೇಸ್ಟ್ ಏನಿರುತ್ತೆ, ಕಸ ಕಡ್ಡಿ ಅಥವಾ ಸ್ಟಬಲ್ಸ್ ಅಂತ ಹೇಳ್ತೀವಿ, ಅಥವಾ ಕಳೆ ಅಂತ ಹೇಳ್ತೀವಿ, ಇವೆಲ್ಲವನ್ನೂ ಒದಿಕೆಯಾಗಿ ಬಳಸೋದ್ರಿಂದ ತೇವಾಂಶವನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು. ಹಾಗೆ ಕೃಷಿ ಹೊಂಡ ಸಾಧ್ಯತೆ ಇತ್ತು ಅಂದ್ರೆ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಕೋಬೇಕು. ಹಿಂದಿನ ವರ್ಷದಲ್ಲಿ ಸಬ್ಸಿಡಿ ಎಲ್ಲ ಸಿಗ್ತಾ ಇದೆ ಇವಾಗ ರೈತ ಬಾಂಧವರಿಗೆ, ಕೃಷಿ ಹೊಂಡ ನಿರ್ವಹಣೆ ಮಾಡಿಕೊಂಡು ಯಥೇಚ್ಛವಾಗಿ ಬಿದ್ದಂತ ಮಳೆ ನೀರನ್ನ ಅದರಲ್ಲಿ ಸಂಗ್ರಹಣೆ ಮಾಡ್ಕೋಬೇಕು. ಮಳೆ ನೀರಿನ ಕೊಯ್ಲು ಮಾಡಬೇಕಾಗುತ್ತೆ. ಬದುಗಳ ಮೇಲೆ ಹುಲ್ಲನ್ನು ಬೆಳೆಸಿ ಜಾನುವಾರುಗಳಿಗೆ ಮೇವನ್ನು ಒದಗಿಸ್ಬೇಕಾಗತ್ತೆ. ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಬೇಕು. ಮಣ್ಣಿನ ಒಂದು ಏನು ಹೇಳ್ತೀವಿ, ಉತ್ಪಾದಕತೆ ಅಂತ ಹೇಳ್ತೀವಿ, ಮಣ್ಣಿನ ಆರೋಗ್ಯವನ್ನು ಕಾಪಾಡಿದರೆ ನಮಗೆ ತೇವಾಂಶ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆಯಾಗಿ ಅಂತ ಹೇಳ್ಬೋದು.
0: ಈಗ ಮಣ್ಣಿನ ಮೇಲ್ಪದರನ್ನು ಕೂಡ ಮುಚ್ಚಿಗೆ ಮಾಡೋದ್ರಿಂದ ಸ್ವಲ್ಪ ತೇವಾಂಶ ಉಳಿತಾಯ ಆಗ್ಬೋದಲ್ಲ ಡಾಕ್ಟರ್?
1: ಹೌದು ಸರ್.
0: ಅದು ಪದ್ಧತಿ ಬಗ್ಗೆ ಸ್ವಲ್ಪ ಹೇಳಿ, ಯಾವ ಅದು ಹುಲ್ಲನ್ನು ಮುಚ್ಚಬೇಕಾ ಹೇಗೆ ಅಂತ.
1: ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮೊದಲಾಗಿ ನಾವು ಮಣ್ಣಿನ ಒಂದು ಮುಚ್ಚಿಕೆ ಅಂತ ಅಂದ್ರೆ ಹೊದಿಕೆ ಅಂತ ಹೇಳ್ತೀವಿ, ಮಣ್ಣಿನ ಹೊದಿಕೆ, ಏನು ಕಳೆಗಳು ಇರ್ಬೋದು, ಬೆಳೆ ಉಳಿಕೆಗಳು ಆಗಿರ್ಬೋದು, ಹಿಂದಿನ ವರ್ಷ ಬೆಳೆದಿರ್ತಕ್ಕಂಥ ಬೆಳೆದು ತ್ಯಾಜ್ಯ ಇರ್ಬೋದು, ಅವನ್ನೆಲ್ಲವನ್ನು ಸಹಿತ ನಾವು ಒಂದ್ ಕಡೆ ರಾಶಿ ಮಾಡಿಕೊಂಡು ಅದನ್ನ ಆಚ್ಛಾದನೆ ಅಥವಾ ಹೊದಿಕೆ ಆಗಿ ಮಾಡ್ಬೋದು. ಇಲ್ಲ ನಮಗೆ ಅದು ಆಗಿಲ್ಲ, ಅದೆಲ್ಲ ಕೊಳ್ತೋಗಿದೆ ಅಥವಾ ಸಿಕ್ಕ ಸಿಗ್ತಾ ಇಲ್ಲ ನಮಗೆ, ಅದನ್ನ ಮೇವಾಗಿ ಬಳಸಿದೀವಿ ಅಂತ ಅಂದ್ರೆ ನಾವು ಭೂಮಿಯನ್ನೇ ಪದೇ ಪದೇ ಬೆಳೆ ಸಾಲುಗಳ ಮಧ್ಯದಲ್ಲಿ ರಿಪೀಟೆಡ್ ಆಗಿ ಅಂತರ ಬೇಸಾಯ ಮಾಡೋದ್ರಿಂದ ಮಣ್ಣನ್ನೇ ನಾವು ಪದೇ ಪದೇ ಎಡೆಕುಂಟೆ ಹಾಕ್ಬೇಕು. ಎಡೆಕುಂಟೆ ಹೊಡೆದ್ರೆ ಮಣ್ಣಿನ ಒದಿಕೆ ಆಗುತ್ತೆ. ಇದು ಒಂಥರ ಡಸ್ಟ್ ಮಲ್ಚಿಂಗ್.
0: ಯಾವ ಸಮಯದಲ್ಲಿ

0: ಮಾಡಬೇಕು. ಈಗ ಬಿಸಿಲಲ್ಲಂತೂ ಮಾಡಬಾರದು,
1: ಬಿಸಿಲಲ್ಲಿ
0: ಮಣ್ಣೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತೇವಾಂಶ ಇರುತ್ತೆ.
1: ಹೌದು ಸರ್. ನೀವು ಇದು ಸಾಮಾನ್ಯವಾಗಿ
0: ಸಾಯಂಕಾಲ ಅಥವಾ ಬೆಳಿಗ್ಗೆ,
1: ಸಾಯಂಕಾಲ ಟೈಮ್ ಅಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಮಾಡೋದ್ರಿಂದ
0: 7 ಗಂಟೆ ಒಳಗೆ ಮಾಡಬೇಕು.
1: ಹೌದು ಹೌದು.
0: ಡಾಕ್ಟರ್ ಲತಾ ಅವರೇ, ಈ ಒಂದು ಬೆಳೆ ವೈವಿಧ್ಯೀಕರಣ ಅಂದ್ರೆ ಏನು, ಇದು ಯಾಕೆ ಅವಶ್ಯಕ?
1: ನಾನು ಅವಾಗಲೇ ಹೇಳಿದೆ, ಈಗ ಬೆಳೆ ವೈವಿಧ್ಯೀಕರಣ ಅಂತಂದ್ರೆ ಒಂದೇ ಬೆಳೆಯನ್ನ ನೆಚ್ಕೊಂಡು ರೈತಂಗೆ ನಷ್ಟ ಆಗ್ತಾ ಹೋಗುತ್ತೆ. ಒಂದೇ ಬೆಳೆ, ರಾಗಿ ಒಂದೇ ಬೆಳೆ ಬೆಳಿಬಾರ್ದು, ರಾಗಿ ಜೊತೆ ಅಂತರ ಬೆಳೆ ಬೆಳೆಯೋದು, ರಾಗಿ ಜೊತೆ ತೊಗರಿ, ಶೇಂಗಾ, ಅಲಸಂದೆ, ಅವರೆ, ಈ ರೀತಿ ಬೆಳೆ ಬೆಳೆಯೋದ್ರಿಂದ ಒಂದು ಬೆಳೆ ನಷ್ಟ ಆದ್ರೂ ಇನ್ನೊಂದು ಬೆಳೆ ರೈತನ ಕೈ ಹಿಡಿಯುತ್ತೆ. ಇದನ್ನ ಕ್ರಾಪ್ ಡೈವರ್ಸಿಫಿಕೇಶನ್ ಅಂತ ಹೇಳ್ತೀವಿ, ಬೆಳೆ ವೈವಿಧ್ಯತೆ ಅಂತ. ಅದರಲ್ಲೂ ಖುಷ್ಕಿ ರೈತರು ಈ ರೀತಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಮಿಶ್ರ ಬೆಳೆ, ಅಂತರ ಬೆಳೆ ಅಥವಾ ಬೆಳೆ ಪರಿವರ್ತನೆ, ಒಂದೇ ಬೆಳೆಯನ್ನ ಒಂದ್ ಜಮೀನಲ್ಲಿ ಪ್ರತಿ ವರ್ಷ ಹಾಕೋದ್ರಿಂದ ರೋಗ ಮತ್ತೆ ಕೀಟಬಾಧೆಗೆ ತುತ್ತಾಗುತ್ತೆ. ಅದಕ್ಕೆ ಈ ವರ್ಷ ರಾಗಿ ಹಾಕಿದ್ವಿ ಅಂದ್ರೆ ಮುಂದಿನ ವರ್ಷ ಆ ಜಮೀನಲ್ಲಿ ತೊಗರಿ ಹಾಕೋದು, ಅವರೆ ಹಾಕೋದು, ಶೇಂಗಾ ಹಾಕೋದು, ಅಲಸಂದೆ ಹಾಕೋದು, ಸೂರ್ಯಕಾಂತಿ ಹಾಕೋದು, ಈ ರೀತಿ ಬೆಳೆ ಪರಿವರ್ತನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಅದ್ರ ಜೊತೆ ಬೆಳೆಗಳ ಜೊತೆ ತೋಟಗಾರಿಕೆ ಬೆಳೆಗಳು, ಪಶು ಸಂಗೋಪನೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಇಂತಹ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡ್ರೆ ಬೆಳೆಗಳ ಜೊತೆ, ಅವಾಗ ವೈವಿಧ್ಯೀಕರಣ ಜಾಸ್ತಿ ಆಗಿ ಈ ಬೆಳೆ ನಷ್ಟ ಆದ್ರೂ ಪಶು ಸಂಗೋಪನೆಯಿಂದ ರೈತನಿಗೆ ಹಣಕಾಸಿನ
0: ನೀವು ಸಹಿಸ್ಕೋಬಹುದು. ಒಬ್ಬ ರೈತರು ಏನು ಬೆಳೆ ಬಂದಿಲ್ಲ ಅಂತ ಕ್ಷಣ ನೀವು ಈ ಕಡೆ ನೀವು ಏನು ನೀವು ಉಪಕಸುಬ್ ಮಾಡಿರ್ತೀರಲ್ಲ, ಅದು ನಿಮ್ ಕೈ ಹಿಡಿತದೆ.
1: ಹೌದು ಹೌದು.
0: ಈಗ ಡಾಕ್ಟರ್, ಹವಾಮಾನ ಮುನ್ಸೂಚನೆ ನಮ್ ರೈತರು ತಿಳ್ಕೊಳ್ಳೋದನ್ನ ಯಾವ ತರ ಅವರು ಬೆಳೆಸ್ಕೋಬೇಕಾಗುತ್ತೆ? ಯಾಕಂದ್ರೆ ಇದು ನಮ್ ರೈತರಿಗೂ, ಅನೇಕ ರೈತರಿಗೆ ಇದು ಗೊತ್ತಿದೆ, ಈ ಬರಗಾಲ ನಿರಂತರ ಮಳೆ ಅಥವಾ ಯಾವಾಗೂ ಆಗ್ತಾನೆ ಇಲ್ಲ, ಪ್ರತಿ ಕೆಲವು ವರ್ಷಗಳಿಗೆ ಇದು ಒಂದ್ಸಾರಿ ಮಳೆ ಬರೋದೇ ಇಲ್ಲ. ಹಂಗಾಗಿ ತೀರಾ ಇದೇನು ಹೊಸದಲ್ಲ ನಮ್ಮ ರೈತರಿಗೆ. ಆದ್ರೂ ಕೂಡ ಸ್ವಲ್ಪ ಏನು ನಾವು ನಿರ್ಲಕ್ಷ್ಯ ಮಾಡಿದಾಗ ಇಂತಹ ಅನಾಹುತ ಆಗುತ್ತೆ. ಹಂಗಾಗಿ ನೀರಿನ ಸಂರಕ್ಷಣೆ ಮಾಡ್ಕೊತ ಹೋದ್ರೆ ಇಂಥ ಒಂದು ಸಮಸ್ಯೆಗಳು ಬರೋದಿಲ್ಲ.
1: ಹೌದು ಸರ್, ಇದು ಬಹಳ ಒಳ್ಳೆ ಪ್ರಶ್ನೆ. ರೈತರು ತಿಳ್ಕೋಬೇಕು ಇದ್ರ ಬಗ್ಗೆ. ನಮ್ಗೆ ಸಾಮಾನ್ಯವಾಗಿ ಭಾರತೀಯ ಹವಾಮಾನ ಇಲಾಖೆಯಿಂದ ನಮಗೆ ಮಾಹಿತಿ ಸಿಗುತ್ತೆ, ಮಳೆ ಮುನ್ಸೂಚನೆ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರಿಂದನು ರೈತ ಬಂದರು ತಗೋಬಹುದು. ಟಿವಿಗಳಲ್ಲಿ, ದೂರದರ್ಶನಗಳಲ್ಲಿ ಮಾಹಿತಿಯನ್ನ ಬಿತ್ತರಿಸ್ತಾ ಇರ್ತಾರೆ, ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ವಿಜ್ಞಾನಿಗಳು ಬಿತ್ತರಿಸ್ತಾ ಇರ್ತಾರೆ. ಹಾಗೆ ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ವಾರದಲ್ಲಿ 2 ಸರಿ ಮಾಹಿತಿಗಳನ್ನ, ಕೃಷಿ ಸಂದೇಶಗಳನ್ನ ಕಳಿಸ್ತಾ ಇರ್ತಾರೆ. ಹಾಗೆ ಮಳೆ ಮುನ್ಸೂಚನೆ ನೋಡಿ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಹಾಗೆ ಇದನ್ನ ಬಹಳ ಮುಖ್ಯವಾಗಿ ಅನುಸರಿಸಬೇಕು ಅಂತಂದ್ರೆ, ಈಗ ಕೃಷಿ, ಗ್ರಾಮೀಣ ಕೃಷಿ ಮೌಸಮ್ ಅಂತ ಒಂದು ಆಪ್ ಇದೆ, ಹಾಗೆ ಈಸ್ ಆಪ್ ಅಂತ ಒಂದು ಆಪ್ ಇದೆ, ಹಾಗೆ ಇತ್ತೀಚಿನ ದಿನಗಳಲ್ಲಿ ಇಮಿ ಅಂತ ಹೇಳಿ ಹೈದರಾಬಾದ್ ಅಲ್ಲಿ ಒಂದು ಸಂಸ್ಥೆ ಇದೆ, ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸುಖಾರಕ್ಷಕ್ ಅಂತ ಹೇಳಿ ಒಂದು ಆಪ್ ಡೆವಲಪ್ ಮಾಡಿದ್ದಾರೆ, ಡ್ಯಾಶ್ ಬೋರ್ಡ್ ಅದು. ಸೊ ಅದು ಸ್ಮಾರ್ಟ್ ಫೋನ್ಗೆ, ಆಂಡ್ರಾಯ್ಡ್ ಫೋನ್ಗೆ ಇನ್ಸ್ಟಾಲ್ ಆಗುತ್ತೆ ಸರ್. ಅದರಿಂದ ನಮ್ಮ ಬೆಳೆ ಯಾವುದು, ಯಾವ ಕಂಡೀಷನ್ ಅಲ್ಲಿ ಇದೆ, ಯಾವ ಝೋನು ಅಂತ ಹಾಕ್ಬಿಟ್ರೆ, ಸೊ ಏನೆಲ್ಲ ಕಾಂಟಿಂಜೆನ್ಸಿ ಕ್ರಮಗಳನ್ನ ನಾನು ಏನ್ ಹೇಳಿದೆ, ಸೊ ಅವನ್ನೆಲ್ಲವನ್ನು ಮಣ್ಣು ನೀರು ಸಂರಕ್ಷಣೆ ಮಾಡೋದೇಗೆ, ಈಗ ಹೆಂಗೆ ನಮ್ಮ ಬೆಳೆಯನ್ನ ಕಾಪಾಡ್ಕೋಬಹುದು, ಅವೆಲ್ಲವೂ ಮಾಹಿತಿಗಳು ಆ ಒಂದು ಆಪ್ ಅಲ್ಲಿ ಸಿಗುತ್ತೆ ನಮಗೆ, ಆಯಾ ಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ.
0: ಅಂದ್ರೆ ನಮ್ಮ ರೈತರು ಇವತ್ತು ಸಾಮಾಜಿಕ ಮಾಧ್ಯಮಗಳು ಕೂಡ ಅದರಲ್ಲಿ ಪರಿಣತರಾಗಬೇಕಾಗಿದೆ.
1: ಹೌದು,
0: ಇಲ್ಲಿ ಅದು ಸ್ವಲ್ಪ ತಿಳ್ಕೋಬೇಕಾಗುತ್ತೆ,
1: ತಿಳ್ಕೋಬೇಕು.
0: ಯಾಕಂದ್ರೆ ಹೊಸ ಹೊಸ ಮಾಹಿತಿ, ಪೂರಕವಾದ ಮಾಹಿತಿ ಸರ್ಕಾರನು ಕೊಡ್ತದೆ, ಪ್ಲಸ್ ನಿಮ್ಮಂತ ಈಗ ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳು ಕೂಡ ಈ ಬಗ್ಗೆ ರೈತರಿಗೆ ಉಪಯುಕ್ತವಾದ ಮಾಹಿತಿನ ಆಗಾಗ ಪ್ರಸಾರ ಮಾಡ್ತಾ ಇರ್ತಾರೆ.
1: ಹೌದು ಸರ್.
0: ತುಂಬಾ ಸಂತೋಷ ಡಾಕ್ಟರ್ ಲತಾ ಮೇಡಮ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಇವತ್ತು ಈ ಒಂದು ಪರ್ಯಾಯ ಖುಷ್ಕಿ ಬೇಸಾಯದ ಕ್ರಮಗಳ ಬಗ್ಗೆ ತುಂಬಾ ಉಪಯುಕ್ತ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ಎಲ್ಲ ರೈತ ಬಂಧುವರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಲತಾ ಮೇಡಮ್ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಹಂಚಿಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ.
1: ಧನ್ಯವಾದಗಳು ಸರ್. ಹಾಗೆ ಎಲ್ಲ ರೈತ ಬಾಂಧವರು ಈ ಒಂದು ಪರ್ಯಾಯ ಬೆಳೆ ಯೋಜನೆಯನ್ನ ಅನುಸರಿಸಿಕೊಂಡು ಒಂದು ಕೃಷಿ ಮಾಡಿದ್ದೆ ಆದ್ರೆ ನಷ್ಟವನ್ನ ಕಡಿಮೆ ಮಾಡಿ ಅವರು ಒಂದು ಸುಸ್ಥಿರ ಕೃಷಿಯನ್ನ ಮಾಡಬಹುದು ಅಂತ ಇಚ್ಛಿಸ್ತಾ ಹೇಳ್ತಾ, ನನ್ನ ಒಂದು ದೂರವಾಣಿ ಸಂಖ್ಯೆ 8197995325, ಮತ್ತೊಮ್ಮೆ 8197995325, ಇದು ನನ್ನ ದೂರವಾಣಿ ಸಂಖ್ಯೆ. ತಾವು ಏನೇ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರೆ ಮಾಡಬಹುದು.
2: ಪ್ರಧಾನ ಮಂತ್ರಿ ಕಿಸಾನ್

ಇಲ್ಲಿಯವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಖುಷ್ಕಿ ಬೇಸಾಯದ ಪರ್ಯಾಯ ಕ್ರಮಗಳ ಕುರಿತು ಡಾಕ್ಟರ್ ಲತಾ ಎಚ್ಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟ್ರಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 2ನೇ ದಿನದಾಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ವಾರ್ತೆಗಳ ವಿವರ: ರಾಷ್ಟ ಮೊದಲು ಎಂಬ ತತ್ವದ ಮಾರ್ಗದರ್ಶನದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಚೆನ್ನೈ ಬಳಿಯ ಕಟ್ಟಂಕೂಲತೂರ್ನಲ್ಲಿರುವ ಎಸ್ಆರ್ಎಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2047ರ ವೇಳೆಗೆ ದೇಶದ ವಿಕಸಿತ ಭಾರತ ಪ್ರಯಾಣದಲ್ಲಿ ಭಾರತದ ಯುವಜನರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಹೇಳಿದರು. 2014ರಿಂದ ಉನ್ನತ ಶಿಕ್ಷಣದಲ್ಲಿ ದೇಶದ ವಿಸ್ತರಣೆಯನ್ನು ಅವರು ಎತ್ತಿ ತೋರಿಸಿದರು. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಹೆಚ್ಚುತ್ತಿರುವ ಭಾಗವಹಿಸುವಿಕೆಯನ್ನು ಗಮನಿಸಿದ ಅವರು, ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಅರೆವಾಹಕಗಳು, ರೋಬೋಟಿಕ್ಸ್ ಮತ್ತು ಜೈವಿಕ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳ ಮಹತ್ವದ ಕುರಿತು ವಿವರಿಸಿದರು. 2047ರ ವೇಳೆಗೆ ಭಾರತವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿಸುವ ಗುರಿ ಸಾಧಿಸಲು ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅತ್ಯಗತ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ರಾಜಸ್ಥಾನದ ಅಲ್ವಾರ್ನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದ 17 ಜಿಲ್ಲೆಗಳಲ್ಲಿ 6,453 ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದು, 2014ರಿಂದ 2026ರವರೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಆರ್ಥಿಕತೆಯನ್ನು ಪರಿವರ್ತಿಸುವಲ್ಲಿ ಹೈನುಗಾರಿಕೆ ಕ್ಷೇತ್ರಕ್ಕೆ ಅಪಾರ ಸಾಮರ್ಥ್ಯವಿದೆ ಎಂದು ಅಮಿತ್ ಶಾ ಹೇಳಿದರು. ರಾಜಸ್ಥಾನದಾದ್ಯಂತ ಹೆಚ್ಚಿನ ಹಾಲು ನೀಡುವ ಸಾಮರ್ಥ್ಯ ಹೊಂದಿರುವ ಹಸು ಮತ್ತು ಎಮ್ಮೆ ತಳಿಗಳು ಪ್ರತಿ ಕುಟುಂಬಕ್ಕೂ ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದು ನೇಪಾಳಕ್ಕೆ ಅಧಿಕೃತ ಭೇಟಿ ನೀಡಿದ್ದಾರೆ. 3 ದಿನಗಳ ಈ ಭೇಟಿಯು ಭಾರತ ಮತ್ತು ನೇಪಾಳ ನಡುವಿನ ನಿಕಟ ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿದೆ. ತುಂಡಿಖೇಲ್ನ ಸೇನಾ ಮಂಟಪಕ್ಕೆ ನಾಳೆ ಭೇಟಿ ನೀಡಲಿರುವ ಜನರಲ್ ಸೇಠ್ ನೇಪಾಳಿ ಸೇನಾ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ನಂತರದಲ್ಲಿ ಅವರು ನೇಪಾಳಿ ಸೇನಾ ಮುಖ್ಯಸ್ಥರೊಂದಿಗೆ ಸಂವಾದ ನಡೆಸಲಿದ್ದು, ನೇಪಾಳಿ ಸೇನೆಯ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಿಂದ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ನಂತರ ಜನರಲ್ ಸೇಠ್ ರಾಷ್ಟಪತಿ ಭವನದಲ್ಲಿ ನಡೆಯುವ ಹೂಡಿಕೆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿ ಭಾರತೀಯ ಮತ್ತು ನೇಪಾಳಿ ಸೇನೆಗಳ ನಡುವಿನ ವಿಶಿಷ್ಟ ಸಂಪ್ರದಾಯಕ್ಕೆ ಅನುಗುಣವಾಗಿ ನೇಪಾಳಿ ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಅವರಿಗೆ ನೇಪಾಳಿ ಸೇನೆಯ ಗೌರವ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಇಂದು ಹರಿಯಾಣದ ಕರ್ನಾಲ್ನಲ್ಲಿ ತಿರಂಗ ಯಾತ್ರೆ ನಡೆಯಿತು. ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಈ ತಿಂಗಳ 9ರಿಂದ 17ರವರೆಗೆ ದೇಶಾದ್ಯಂತ ಹರ್ ಘರ್ ತಿರಂಗ ಅಭಿಯಾನ ನಡೆಸಲಾಗುತ್ತಿದೆ. ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಹೆಚ್ಚಿನ ಸಂಖ್ಯೆಯ ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಕೇಂದ್ರ ಸಚಿವರು ಸ್ವತಃ ಮೋಟಾರ್ ಸೈಕಲ್ನಲ್ಲಿ ಮೆರವಣಿಗೆಯಲ್ಲಿ ಸೇರಿಕೊಂಡರು. ಭಾಗವಹಿಸುವವರ ಉತ್ಸಾಹವನ್ನು ಹೆಚ್ಚಿಸಿದರು. ಪ್ರತಿಯೊಬ್ಬ ನಾಗರಿಕರಿಗೂ ದೇಶಭಕ್ತಿ ಮತ್ತು ರಾಷ್ಟೀಯ ಹೆಮ್ಮೆಯ ಸಂದೇಶವನ್ನು ತಿಳಿಸುವುದು ಯಾತ್ರೆಯ ಉದ್ದೇಶವಾಗಿತ್ತು. ರಾಷ್ಟೀಯ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯು ಸೈಬರ್ ಕುಸ್ತಿ 2026 ಎಂಬ ರಾಷ್ಟೀಯ ಸೈಬರ್ ಭದ್ರತೆ ಮತ್ತು ಕೃತಕ ಬುದ್ದಿಮತ್ತೆ ಹ್ಯಾಕಥಾನ್ ಅನ್ನು ಪ್ರಾರಂಭಿಸಿದೆ. ಸೈಬರ್ ಭದ್ರತಾ ಮೌಲ್ಯಮಾಪನದಲ್ಲಿ ಮಾನವನ ತೀರ್ಪನ್ನು ಪರೀಕ್ಷಿಸಲು ಮತ್ತು ಗುರುತಿಸಲು ಈ ಹ್ಯಾಕಥಾನ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಸೈಬರ್ ಕುಸ್ತಿ 2026ಗಾಗಿ ನೋಂದಣಿ ನಿನ್ನೆ ಆರಂಭವಾಗಿದ್ದು ಮುಂದಿನ ತಿಂಗಳು 10ರವರೆಗೆ ತೆರೆದಿರುತ್ತದೆ. ಭಾಗವಹಿಸುವಿಕೆ ಉಚಿತವಾಗಿದ್ದು ತಂಡದಲ್ಲಿ 3ರಂತೆ ವಿದ್ಯಾರ್ಥಿಗಳು ಮತ್ತು ಸ್ವತಂತ್ರ ಸಂಶೋಧಕರಿಗೆ ಇದು ಮುಕ್ತವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಪೂಂಚ್ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಬಹುನಿರೀಕ್ಷಿತ ಸುಂಗಲ್ ಸುರಂಗವನ್ನು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದ್ದು, ಈ ಮೂಲಕ ರಜೌರಿ, ಪೂಂಚ್ ಮತ್ತು ನೌಶೇರಾಗಳೊಂದಿಗೆ ಸಂಪರ್ಕಕ್ಕೆ ಪ್ರಮುಖ ಉತ್ತೇಜನವನ್ನು ಒದಗಿಸಲಾಗಿದೆ. ಕಾಲಿಧರ್ ಶ್ರೇಣಿಯ ಮೂಲಕ ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿದ 2.79 ಕಿಲೋಮೀಟರ್ ಉದ್ದದ ಈ ಸುರಂಗವು ಅಸ್ತಿತ್ವದಲ್ಲಿರುವ ಮಾರ್ಗದ ಕಠಿಣ ಪ್ರದೇಶವನ್ನು ಬೈಪಾಸ್ ಮಾಡುತ್ತದೆ.

0: ಪ್ರಯಾಣದ ದೂರವನ್ನು ಸುಮಾರು 13 ಕಿಲೋಮೀಟರ್ಗಳಷ್ಟು ಕಡಿಮೆ ಮಾಡಿ ಗಣನೀಯ ಪ್ರಯಾಣ ಸಮಯವನ್ನು ಉಳಿಸುತ್ತದೆ. ಸುಮಾರು 600 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸುರಂಗವು ಪ್ರಸ್ತುತ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆಯವರೆಗೆ ಲಘು ವಾಹನಗಳಿಗೆ ಮಾತ್ರ ತೆರೆದಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಕ್ರೇನ್ ಮತ್ತು ರಷ್ಯಾ ಇಂದು ಪರಸ್ಪರ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿವೆ. ಈ ದಾಳಿಗಳು ಎರಡೂ ಕಡೆಗಳಲ್ಲಿ ಕನಿಷ್ಠ 11 ಜನರನ್ನು ಬಲಿ ಪಡೆದಿವೆ. ರಷ್ಯಾದ್ಯಂತ ಉಕ್ರೇನ್ 100 ಡ್ರೋನ್ಗಳನ್ನು ಹಾರಿಸಿದ್ದು 6 ಜನರು ಬಲಿಯಾಗಿದ್ದಾರೆ. ಡ್ರೋನ್ ದಾಳಿಗಳು 3 ಪಟ್ಟಣಗಳನ್ನು ಗುರಿಯಾಗಿಸಿಕೊಂಡಿದ್ದವು. 150ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಒಳಗೊಂಡ ಈ ದಾಳಿಗಳು ಹಲವಾರು ಮನೆಗಳು ಮತ್ತು ರೈಲ್ವೆ ನಿಲ್ದಾಣವನ್ನು ಹಾನಿಗೊಳಿಸಿದವು. ರಷ್ಯಾದ ರಕ್ಷಣಾ ಸಚಿವಾಲಯವು ರಾತ್ರಿಯಿಡೀ 822 ಉಕ್ರೇನಿಯನ್ ಡ್ರೋನ್ಗಳನ್ನು ನಾಶಪಡಿಸಿದೆ ಎಂದು ಹೇಳಿದೆ. ಏತನ್ಮಧ್ಯೆ ಉಕ್ರೇನ್ನಲ್ಲಿ ರಷ್ಯಾದ ದಾಳಿಗಳು 5 ಜನರನ್ನು ಬಲಿ ಪಡೆದಿವೆ. ರಷ್ಯಾ ದಾಳಿಗಳು ಕ್ರಿವಿ ರೇಹ್ನಲ್ಲಿರುವ ಲೋಹಶಾಸ್ತ್ರೀಯ ಸ್ಥಾವರ ಮತ್ತು ಕೈವ್ನಲ್ಲಿರುವ ಹಲವಾರು ಮಿಲಿಟರಿ ಕೈಗಾರಿಕಾ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡಿದ್ದವು ಎಂದು ರಷ್ಯಾದ ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಏಷ್ಯಾ ಮುಕ್ತ ವ್ಯಾಪಾರ ಒಪ್ಪಂದ ಸಾಫ್ಟಾದ ದುರ್ಬಳಕೆ ಮಾಡಿಕೊಂಡು ದಕ್ಷಿಣ ಪೂರ್ವ ಏಷ್ಯಾದ ಅಡಿಕೆಯನ್ನು ಬಾಂಗ್ಲಾದೇಶ ಮೂಲದ್ದು ಎಂದು ಸುಳ್ಳು ಘೋಷಣೆ ಮಾಡಿ ಭಾರತಕ್ಕೆ ಅಕ್ರಮವಾಗಿ ಆಮದು ಮಾಡಿಕೊಳ್ಳುತ್ತಿದ್ದ ಬೃಹತ್ ಜಾಲವನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಭೇದಿಸಿದೆ. ಈ ಕುರಿತು ಕೇಂದ್ರ ಹಣಕಾಸು ಸಚಿವಾಲಯ ಮಾಹಿತಿ ನೀಡಿದ್ದು, ಈವರೆಗೆ ನಡೆದಿರುವ ತನಿಖೆಯಲ್ಲಿ 2,500 ಕೋಟಿ ರೂಪಾಯಿಗೂ ಅಧಿಕ ಕಂದಾಯ ನಷ್ಟವಾಗಿರುವುದು ಕಂಡುಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 9 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದ ಆಟದ ಅಂತ್ಯಕ್ಕೆ ಇಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ಗಳಿಗೆ 460 ರನ್ ಗಳಿಸಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ಇಂದಿನ ದಿನದಾಟದ ಅಂತ್ಯಕ್ಕೆ ಭಾರತದ ಪರವಾಗಿ ದೇವದತ್ ಪಡಿಕಲ್ 167 ರನ್ ಗಳಿಸಿದರೆ ಧ್ರುವ್ ಜುರೇಲ್ 51 ರನ್ ಗಳಿಸಿ ತಮ್ಮ ವಿಕೆಟ್ ಒಪ್ಪಿಸಿದರು. ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣ ಪ್ರಸ್ತುತ ಕಣದಲ್ಲಿದ್ದಾರೆ. ಶ್ರೀಲಂಕಾ ಪರವಾಗಿ ಪ್ರಭತ್ ಜಯಸೂರ್ಯ 4 ವಿಕೆಟ್ ಪಡೆದರೆ ಕೇಶರ ನುವಾಂಥ 3 ವಿಕೆಟ್ ಗಳಿಸಿ ಮಿಂಚಿದರು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ ಇದೇ 23ರವರೆಗೆ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೆಯಲಿದೆ. 2009ರ ನಂತರ ಭಾರತವು ಈ ಕೂಟಕ್ಕೆ ಆತಿಥ್ಯ ವಹಿಸುತ್ತಿರುವುದು ಇದು 2ನೇ ಬಾರಿಯಾಗಿದೆ. 2011ರಿಂದ ಭಾರತವು ಪ್ರತಿ ಆವೃತ್ತಿಯಲ್ಲೂ ಕನಿಷ್ಠ 1 ಪದಕ ಗೆಲ್ಲುತ್ತಾ ಬಂದಿದ್ದು ಈವರೆಗೆ ಒಟ್ಟು 14 ಪದಕಗಳನ್ನು ಪಡೆದುಕೊಂಡಿದೆ. ಈ ಬಾರಿಯ ಪಂದ್ಯಾವಳಿಯಲ್ಲಿ ಪಿವಿ ಸಿಂಧು, ಲಕ್ಷ್ಯ ಸೇನ್ ಹಾಗೂ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಜೋಡಿ ಭಾರತದ ಪ್ರಮುಖ ಪದಕದ ಭರವಸೆಯಾಗಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಸ್ಪರ್ಧೆಯಲ್ಲಿದ್ದಾರೆ. ಭಾರತಕ್ಕೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವನ್ನು ಏಕೀಕರಿಸಿದ ನೆನಪಿಗಾಗಿ ಇಂದು ಪುದುಚೇರಿ ಡಿ ಜ್ಯೂರ್ ವರ್ಗಾವಣೆ ದಿನವನ್ನು ಆಚರಿಸಿತು. 1954ರಲ್ಲಿ ಭಾರತದೊಂದಿಗಿನ ವಿಲೀನದ ಐತಿಹಾಸಿಕ ಜನಾಭಿಪ್ರಾಯ ಸಂಗ್ರಹಣೆ ನಡೆದ ಕಿಜೂರು ಪ್ರದೇಶದಲ್ಲಿ ಪುದುಚೇರಿ ಗೃಹ ಸಚಿವ ಎ ನಮಶಿವಾಯಂ ರಾಷ್ಟ್ರೋಧ್ವಜಾರೋಹಣ ನೆರವೇರಿಸಿದರು. ಪೆಸಿಫಿಕ್ ದ್ವೀಪ ರಾಷ್ಟ ಹವಾಯಿಯಾದ್ಯಂತ ಲಾಲಾ ಚಂಡಮಾರುತ ಚಲಿಸುತ್ತಿರುವುದರಿಂದ ಬಲವಾದ ಗಾಳಿ ಮತ್ತು ಧಾರಾಕಾರ ಮಳೆಯಾಗಿದೆ. ಲಾಲಾ ಚಂಡಮಾರುತದ ಪರಿಣಾಮವಾಗಿ ಗಂಟೆಗೆ ಗರಿಷ್ಠ 120 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು 63 ಸೆಂಟಿಮೀಟರ್ಗಳವರೆಗೆ ಮಳೆಯಾಗುವ ಸಂಭವವಿದೆ ಎಂದು ವರದಿಯಾಗಿದೆ. FIH ಮಹಿಳಾ ಹಾಕಿ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ವಿರುದ್ದದ ಪಂದ್ಯದೊಂದಿಗೆ ತನ್ನ ಅಭಿಯಾನ ಆರಂಭಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವೀನ್ನ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ಪೂಲ್ ಡಿ ವಿಭಾಗದ ಈ ಪಂದ್ಯವು 2-2 ಗೋಲುಗಳ ಸಮಬಲದ ಹೋರಾಟದೊಂದಿಗೆ ಅಂತ್ಯಗೊಂಡಿದೆ. ಭಾರತದ ಪರವಾಗಿ ನವನೀತ್ ಕೌರ್ ಮತ್ತು ದೀಪಿಕಾ ತಲಾ 1 ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ದ 2ನೇ ದಿನದಾಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಒಲವಿನ ಆಲಾಪ ಕಾರ್ಯಕ್ರಮ. ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಮ ಗೆಳತಿ ಆರ್ ಜೆ ಶ್ರಾವ್ಯ ಹರ್ಮನೆ. ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಸ್ನೇಹ, ಒಲವು, ಪ್ರೀತಿಯ ಕುರಿತಾಗಿ ನನ್ನ ನಿಮ್ಮ ಮಾತುಕತೆ.

ಯಾವುದೇ ಸಂಬಂಧದ ಭದ್ರ ಬುನಾದಿ ಸ್ನೇಹ. ಸ್ನೇಹ, ಒಲವು ಮತ್ತು ಪ್ರೀತಿ ಎನ್ನುವುದು ಒಂದಕ್ಕೊಂದು ಹೆಣೆದುಕೊಂಡಿರುವ ಸುಂದರ ಭಾವನೆಗಳು.

ಯಾವತ್ತೂ ಕುಸಿಯದ ಕಟ್ಟಡಕ್ಕೆ ಗಟ್ಟಿಯಾದ ಪಾಯ ಎಷ್ಟು ಮುಖ್ಯವೋ ಯಾವುದೇ ಸಂಬಂಧ ದೀರ್ಘಕಾಲ ಬಾಳಲು ಸ್ನೇಹ ಅಷ್ಟೇ ಮುಖ್ಯ.

ಸ್ನೇಹದಲ್ಲಿ ಮುಖವಾಡಗಳಿರೋದಿಲ್ಲ, ಕಪಟವಿರೋದಿಲ್ಲ. ಒಬ್ಬರನ್ನೊಬ್ಬರು ಅವರ ಗುಣ ದೋಷಗಳ ಸಮೇತ ಒಪ್ಪಿಕೊಳ್ಳುವ ಮುಕ್ತತೆ ಕೇವಲ ಸ್ನೇಹದಲ್ಲಿ ಮಾತ್ರ ಸಾಧ್ಯ.

ಸ್ನೇಹ ಎಂಬುದು ಎರಡಕ್ಷರಗಳ ಪದವಾಗಿರಬಹುದು, ಆದರೆ ಅದರ ಆಳ ಮತ್ತು ವಿಸ್ತಾರ ಅಳೆಯಲಾಗದ್ದು. ಜಗತ್ತಿನ ಎಲ್ಲ ಸಂಬಂಧಗಳಿಗಿಂತ ಸ್ನೇಹ ವಿಭಿನ್ನವಾಗಿ ನಿಲ್ಲಲು ಕಾರಣ ಅಲ್ಲಿ ಆಯ್ಕೆಯ ಸ್ವಾತಂತ್ರ್ಯ ನಮಗಿರುತ್ತೆ. ನಮಗೆ ರಕ್ತ ಸಂಬಂಧಗಳು ಹುಟ್ಟಿನಿಂದ ಬಂದರೆ ಸ್ನೇಹವನ್ನು ನಾವೇ ಹೃದಯದಿಂದ ಆರಿಸಿಕೊಳ್ತೇವೆ. ಯಾವುದೇ ಷರತ್ತುಗಳಿಲ್ಲದ ಬಂಧ ಸ್ನೇಹ, ಅನ್ಕಂಡೀಷನಲ್ ಬಾಂಡ್. ನಿಜವಾದ ಸ್ನೇಹದಲ್ಲಿ ನೀನು ಹೀಗೆ ಇರಬೇಕು ಎಂಬ ನಿಯಮಗಳಿರೋದಿಲ್ಲ. ನಿಮ್ಮ ಯಶಸ್ಸನ್ನು ಕಂಡು ಹೆಮ್ಮೆ ಪಡುವ, ನಿಮ್ಮ ಸೋಲಿನಲ್ಲಿ ಹೆಗಲು ಕೊಡುವ ಏಕೈಕ ಜಾಗ ಸ್ನೇಹ.

ಜಗತ್ತಿನ ಮುಂದೆ ನಾವು ಎಷ್ಟೇ ದೊಡ್ಡವರಾಗಿದ್ದರೂ ಸ್ನೇಹಿತನ ಮುಂದೆ ನಾವು ಸಣ್ಣ ಮಗುವಿನಂತೆ ಮುಕ್ತವಾಗಿರಬಹುದು. ಒಳ್ಳೆಯ ಸ್ನೇಹಿತ ಕೇವಲ ಹೊಗಳುವವನಲ್ಲ, ನಾವು ತಪ್ಪು ದಾರಿಯಲ್ಲಿ ನಡೆದಾಗ ನಮ್ಮನ್ನು ತಡೆದು ನಿಲ್ಲಿಸುವವನು. ಮುಖಸ್ತುತಿ ಮಾಡದೆ ನಮ್ಮ ಮುಖಕ್ಕೆ ಹಿಡಿದ ಕನ್ನಡಿಯಂತೆ ನಮ್ಮ ತಪ್ಪುಗಳನ್ನು ತಿದ್ದಿ ನಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುವುದೇ ಸ್ನೇಹಕ್ಕಿರೋ ಶಕ್ತಿ. ಮಾತುಗಳೇ ಇಲ್ಲದೆ ಕೇವಲ ಕಣ್ಣ ಸನ್ನೆಯಲ್ಲಿ ಅಥವಾ ಮೌನದಲ್ಲಿಯೇ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಸ್ನೇಹಕ್ಕಿದೆ.

ನಾವು ಚೆನ್ನಾಗಿದ್ದೇವೆ ಎಂದು ಸುಳ್ಳು ಹೇಳಿದರು. ನಮ್ಮ ಕಣ್ಣಿನಲ್ಲಿನ ಬೇಸರವನ್ನ ಗುರುತಿಸುವವನೇ ನಿಜವಾದ ಗೆಳೆಯ. ನಿಜವಾದ ಸ್ನೇಹಕ್ಕೆ ಪ್ರತಿದಿನ ಮಾತಾಡಬೇಕು ಅಥವಾ ಜೊತೆಯಲ್ಲಿರಬೇಕು ಎಂಬ ನಿಯಮ ಇರೋದಿಲ್ಲ. ವರ್ಷಗಳ ಕಾಲ ಭೇಟಿಯಾಗದಿದ್ರು ಮತ್ತೆ ಸಿಕ್ಕಾಗ ಅದೇ ಹಳೆಯ ಆಪ್ತತೆ, ಅದೇ ಹರಟೆ, ಅದೇ ನಗು ಮರುಕಳಿಸುತ್ತೆ. ಕಾಲ ಎಷ್ಟು ಉರುಳಿದರೂ ಸ್ನೇಹದ ಮೌಲ್ಯ ಕಡಿಮೆಯಾಗೋದಿಲ್ಲ. ಕಾಲ ಮತ್ತು ದೂರಕ್ಕೆ ಮೀರಿದ್ದು ಸ್ನೇಹ. ಮೌನಕ್ಕೂ ಅರ್ಥ ಕೊಡುವ ಒಡನಾಟ ಸ್ನೇಹ, ತಪ್ಪು ತಿದ್ದುವ ಕನ್ನಡಿ ಸ್ನೇಹ. ಇದು ಯಾವುದೇ ಷರತ್ತುಗಳಿಲ್ಲದ ಬಂಧ, ದಿ ಅನ್ಕಂಡೀಷನಲ್ ಬಾಂಡ್ ಫ್ರೆಂಡ್ಶಿಪ್. ಸ್ನೇಹದ ಗಿಡದಲ್ಲಿ ಮೊದಲು ಮೂಡುವ ಚಿಗುರೆ ಒಲವು, ಇದು ಮನಸ್ಸುಗಳ ನಡುವೆ

ಸ್ನೇಹದ ಗಿಡದಲ್ಲಿ ಮೊದಲು ಮೂಡುವ ಚಿಗುರೆ ಒಲವು, ಇದು ಮನಸ್ಸುಗಳ ನಡುವೆ ಮೂಡುವ ಒಂದು ರೀತಿಯ ಮೃದುವಾದ ಸೆಳೆತ. ಜೊತೆಗಿದ್ರೆ ಖುಷಿ, ಮಾತುಗಳು, ಹಿತ, ಈ ಭಾವನೆ ಒಲವು, ಇದು ಪ್ರೀತಿಯ ಮೊದಲ ಹೆಜ್ಜೆ. ಗಟ್ಟಿಯಾದ ಸ್ನೇಹ ಮತ್ತು ನಿರಂತರವಾದ ಒಲವು ಒಟ್ಟಾಗಿ ಬೆಳೆದಾಗ ಅದು ಪ್ರೀತಿ ಎಂಬ ಪವಿತ್ರ ರೂಪವನ್ನ ಪಡೆದುಕೊಳ್ಳುತ್ತೆ. ಪ್ರೀತಿಯಲ್ಲಿ ತ್ಯಾಗ, ನಂಬಿಕೆ, ಪರಸ್ಪರ ಗೌರವ ಇರುತ್ತೆ. ಆದರೆ ಈ ಪ್ರೀತಿಯಲ್ಲಿ ಏನಾದರೂ ಸಣ್ಣ ಬಿರುಕು ಮೂಡಿದಾಗ ಆ ಸಂಬಂಧವನ್ನ ಮತ್ತೆ ಗಟ್ಟಿಯಾಗಿ ಹಿಡಿದಿಡುವುದು ಅದರ ಅಡಿಯಲ್ಲಿರುವ ಸ್ನೇಹ. ಅದುವೇ ಕಾಲ ಮತ್ತು ದೂರಕ್ಕೆ ಮೀರಿದ್ದು ಮೌನಕ್ಕೂ ಅರ್ಥ ಕೊಡುವ ಒಡನಾಟ, ತಪ್ಪುತ್ತಿದ್ದುವ ಕನ್ನಡಿ, ಯಾವುದೇ ಷರತ್ತುಗಳಿಲ್ಲದ ಬಂಧ.

ಇಷ್ಟೊತ್ತು ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

9:16 ಈ ಮಾತನ್ನ ಹೇಳ್ತಾ ಇದೆ ಸ್ಟುಡಿಯೋ ಕ್ಲಾಕ್. ಸಮಯ ಆಗದೆ ನಮ್ಮ ಕ್ಷಣಗಳನ್ನ ಯುಗವೆನ್ನಿಸೋ ಮಾತುಕತೆಯನ್ನ. ಆಹಾ, ಎಂಥ ಈ ಕ್ಷಣ ಅನಿಸೋ ಹೊತ್ತು. ಸುಕೂನ್ ಕೆ ಪಲ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡೋಕೆ ಒಂದೊಳ್ಳೆ ವಿಚಾರ ಇದೆ ಕಣ್ರಿ. ಒಂದಷ್ಟು ಹಳೆಯ ಹಾಡುಗಳನ್ನು ಕೇಳ್ತಿದ್ದ ಹಾಗೆ ಮನಸ್ಸು ಯಾವುದೋ ಒಂದು ವಿಚಾರಕ್ಕೆ ಕಳೆದು ಹೋಗುತ್ತೆ. ನಿಮ್ಮ ಮನಸ್ಸಿನ ಪುಟದಲ್ಲಿ ಯಾವುದಾದ್ರೂ ಹಳೆಯ ಹಾಡನ್ನು ಕೇಳಿದಾಗ ಮೂಡಿ ಬರುವಂತಹ ಆ ಕಥನ ಯಾವುದು, ನಿಮ್ಮ ಅನುಭವ ಯಾವುದು, ನೆನಪು ಯಾವುದು

ಹಂಚ್ಕೋತೀರ ನಮ್ಮ ಜೊತೆ ಆಗಿ? 9489901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಯಾವ ಹಳೆಯ ಚಲನಚಿತ್ರ ಗೀತೆಯನ್ನು ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಮೂಡುತ್ತೆ ಅಂತ ಹೇಳ್ಬೋದು. ಭಾಷೆಗೆ ಯಾವುದೇ ಅಂತರ ಇಲ್ಲ. ಬೇಗ ಬೇಗ ತಿಳಿಸಿ ನಿಮ್ಮ ಮಾತನ್ನು ನಮಗೆ.

ಈ ರೀತಿಯಾದ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಗಾತಾರ ಹೇ ಮೇರಾ ದಿಲ್ ಅಂತ ನಿಮ್ಮ ಮನಸ್ಸು ಏನು ಹೇಳುತ್ತೆ? ಹಳೆಯ ಹಾಡುಗಳನ್ನು ಕೇಳಿದ ಸಮಯದಲ್ಲಿ ಯಾವ ಹಾಡು ತುಂಬ ಇಷ್ಟವಾದ, ಹಿಂದಿ ಹಾಡಾದರೂ ಆಗಿರ್ಬೋದು, ಕನ್ನಡ ಹಾಡಾದರೂ ಆಗಿರ್ಬೋದು, ಆ ಹಾಡುಗಳನ್ನು ಕೇಳುವ ಹೊತ್ತಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಆ ನೆನಪು ಯಾವುದು ಹಂಚಿಕೊಳ್ಳಿ ನಮ್ಮ ಜೊತೆ. 9484809013 ಈ ಸಂಖ್ಯೆಗೆ ಬಂದು ತಲುಪಲಿ ನಿಮ್ಮ ಸಂದೇಶ. ಇದು ಕನ್ನಡ ಕಾಮನಬಿಲ್ಲು 101.3 MHz.

9:34 ಆಗೋಗುತ್ತೆ. ಜೊತೆಯಾಗಿದ್ವಿ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹೆಡ್ಸ್ನಲ್ಲಿ. ಸದಾಶಿವ ಹುಲಗೂರ ಅವರು ಬನಶಂಕರಿ 2ನೇ ಹಂತದಿಂದ ಸಂದೇಶ ಕಳಿಸಿದ್ದಾರೆ. ಆಹಾ, ಅದರ ಜೊತೆಯಾಗಿ ಬಂದಿದೆ ಸಂದೇಶ ಚಂದ್ರಕಲಾ ಅವರದ್ದು ಮೈಸೂರಿನಿಂದ. ಅವರು ಹಳೆಯ ಹಾಡುಗಳನ್ನು ಕೇಳುವಂತಹ ಹೊತ್ತಿನಲ್ಲಿ ನನಗೆ ಆ ಒಂದು ಹಾಡಿನಲ್ಲಿರುವಂತಹ ಆಧ್ಯಾತ್ಮಿಕತೆಯ ಒಂದು ಕಾಮ್ನೆಸ್ನ, ಮನಸ್ಸನ್ನು ತಲುಪುವ ಸೂತಿಂಗ್ನ ಮತ್ತು ಶಾಂತಿಯುತವಾದಂತಹ ಭಾವನೆಯನ್ನು ಉಂಟು ಮಾಡುತ್ತೆ ಅನ್ನೋ ಮಾತನ್ನು ಹೇಳಿದರೆ ದಟ್ಸ್ ರಿಯಲಿ ನೈಸ್. ಸಾಕಷ್ಟು ಜನರ ಮಾತು ಎಷ್ಟೋ ಬಾರಿ ಇದೇ ಆಗಿರುತ್ತೆ. ವಂದನಾ ರಾಘವೇಂದ್ರ ಅವರು ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಇವರು ಹೇಳುತ್ತಾ ಇದ್ದಾರೆ, ಎಲ್ಲ ಹಳೆಯ ಕನ್ನಡ ಹಾಡುಗಳು ಮತ್ತು ಹಿಂದಿಯ ಹಾಡುಗಳು ತುಂಬಾ ಇಷ್ಟ ಆಗುತ್ತೆ ರೀ, ಫೀಲಿಂಗ್ ಕೊಡುತ್ತೆ ಹಾಡುಗಳು, ಮೆಲೋಡಿಯಸ್ ಆಗಿದೆ ಒಂದೊಂದು ಹಾಡು ಕೂಡ, ಒಂದೊಂದು ರೀತಿಯ ಭಾವನೆಗಳು ತುಂಬಾ ಇಷ್ಟ ನನಗೆ ಅನ್ನೋ ಮಾತನ್ನು ಇವರು ಹೇಳಿದ್ದಾರೆ. ದಟ್ಸ್ ರಿಯಲಿ ನೈಸ್ ವಂದನಾ ಅವರೇ. ಇವರ ಹಾಗೇನೆ ಮಾತೇನು ಹೇಳಬೇಕಾ? 9489901013 9480901013 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶ ಕಳಿಸ್ಕೊಡಿ. ಜೊತೆಯಾಗಿ ನಿಮಗೆ ಹಳೆಯ ಹಾಡುಗಳನ್ನು ಕೇಳಿದಂತಹ ಸಮಯದಲ್ಲಿ ಯಾವ ನೆನಪು ಕಾಡುತ್ತೆ, ಅನುಭವ ನೆನಪಾಗುತ್ತೆ ಅನ್ನೋದನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ಗೋರಿ ತೋರಿ ಈ ಒಂದು ಗೀತೆಯನ್ನು ನಾವು ಮೆಹಬೂಬಾ ಚಿತ್ರದಿಂದ ಕೇಳಿದ್ವಿ. ಮನಾಡೆ ಅವರ ಧ್ವನಿಯಲ್ಲಿದ್ದ ಗೀತೆಗೆ ಆರ್ಡಿ ಬರ್ಮನವರು ಸಂಗೀತ ನೀಡಿದರು. ಆನಂದ್ ಬಕ್ಷಿ ಅವರ ಸಾಹಿತ್ಯ ಇತ್ತು. ನಂತರ ಕೇಳಿದ ಗೀತೆಯಾಗಿತ್ತು ಗುಲ್ಶಾನ್ ಬಾವ್ರಾ ಅವರ ಸಾಹಿತ್ಯ, ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ನಿರ್ದೇಶನ ಇರುವಂತಹ ಗೀತೆ, ಆಶಾ ಭೋನ್ಸ್ಲೆ ಶೈಲೇಂದ್ರ ಸಿಂಗ್ ಅವರು ಜೊತೆಯಾಗಿ ದನಿ ನೀಡಿದ್ದ ಗೀತೆ ರಫು ಚಕ್ಕರ್ ಚಿತ್ರದಿಂದ. ಮುಂದೆ ಮೂಡಿ ಬರ್ತಾ ಇರುವಂತಹ ಹಾಡು ಕಾಜಲ್ ಚಿತ್ರದಿಂದ ಅಗರ್ ಮುಜೇನಾ ಮಿಲ್ತಿ ತುಮ್. ಆಶಾ ಭೋನ್ಸ್ಲೆ ಮತ್ತು ಮಹೇಂದ್ರ ಕಪೂರ್ ಅವರು ಧ್ವನಿಯಾಗಿದ್ದಾರೆ. ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯದೇ. ರವಿ ಅವರು ಈ ಒಂದು ಗೀತೆಗೆ ಸಂಗೀತ ನೀಡಿದ್ದಾರೆ. ಆದರೆ ಈ ಗೀತೆಗೂ ಮುನ್ನ ಒಂದು ವಿಶೇಷವಾದ ಗೀತೆ ಇದೆ. ಈ ಗೀತೆ ಕೇಳ್ತಿದ್ದ ಹಾಗೆ ಖಂಡಿತವಾಗಲೂ ಮನಸ್ಸಿನಲ್ಲಿ ನೆನಪುಗಳು ಅಲೆಯಲೆಯಾಗಿ ಬರೋದು ಖಂಡಿತ. ಯಾವ ಗೀತೆ ಗೊತ್ತಾ? ಅಮಿತ್ ಕುಮಾರ್ ಅವರ ಸಾಹಿತ್ಯ, ಬಪ್ಪಿ ಲಹರಿ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ, ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿದೆ ಈ ಗೀತೆ ಚಲ್ತೆ ಚಲ್ತೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ. ಕನ್ನಡ ಕಾಮನಬೆಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಹರೀಶ್ ಅವರು ಮಲ್ಲೇಶ್ವರಂನಿಂದ ಹೇಳ್ತಾ ಇದ್ದಾರೆ, ಕಾಣದ ದೇವರು ಊರಿಗೆ ನೋಡು, ಹುಡುಕುವವರಾರು, ಕಾಣುವ ತಾಯಿಯೇ ಪರಮಗುರು. ಇದನ್ನು ಕೇಳ್ತಾನೆ ಇರ್ತೀನಿ, ತನ್ನ ತಾಯಿಯ ಅತಿಯಾದ ನೆನಪಾದಾಗಲೆಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಇವರು. ಈ ರೀತಿಯಾಗಿ ಹಾಡುಗಳು ನೆನಪಿನ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ ಕಣ್ರಿ. ಪದ್ಮಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಅವರ ಜೊತೆಯಾಗಿ ಮೂಡಲ ವಿಠಲಾಪುರದಿಂದ ಸಂದೇಶ ಕಳಿಸಿದ್ರೆ, ಕಲಬುರಗಿಯ ಕಡಗಂಚಿಯ ಧರ್ಮಣ್ಣ ಧನಿ ಅವರು ಹೇಳ್ತಾ ಇರೋ ಮಾತು, ಏಕ್ ದೂಜೆ ಕೇಳಿಯೇ ಚಿತ್ರಾನ ನೋಡಿದ್ರೆ ಕಣ್ಣು ಕಟ್ಟುವಂತ ಸನ್ನಿವೇಶ ಮನಸ್ಸಿನಲ್ಲಿ ಹಾದು ಹೋಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಇವರು. ಕಮಲ್ ಹಾಸನ್ ಮತ್ತು ರತಿ ಅಗ್ನಿಹೋತ್ರಿಯವರ ಈ ಒಂದು ಅಭಿನಯ ಇರುವ ಚಲನಚಿತ್ರದ ಕಥೆಯನ್ನು ಮರೆಯೋದಕ್ಕೆ ಹೇಗ್ರಿ ಸಾಧ್ಯ ಅನ್ನೋ ಮಾತು ಕೂಡ ಇವರದ್ದಾಗಿದೆ. ಏನಾದರೂ ಹೇಳಿ ಹಳೆಯ ಹಾಡುಗಳು ಅಂತ ಹೇಳ್ತಾ ಇದ್ದ ಹಾಗೆ, ಆ ಹಾಡುಗಳು ನಮ್ಮೊಳಗೆ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಸ್ಥಾನವನ್ನು ಪಡ್ಕೊಂಬಿಟ್ಟಿರುತ್ತೆ, ಹೌದಲ್ವಾ?

ಅದೇನೋ ರೀ, ಸಮಯ ಹೋಗ್ತಾ ಇರೋದಂತೂ ನನಗಂತೂ ಗೊತ್ತಾಗ್ತಾ ಇಲ್ಲ. ಜೂಲಿ ಚಿತ್ರದ ಗೀತೆ ನನ್ನ ಫೇವ್ರೆಟ್, ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದದ್ದಾಗಿತ್ತು. ರಾಜೇಶ್ ರೋಷನ್ ಅವರು ಈ ಗೀತೆಗೆ ಸಂಗೀತವನ್ನು ನೀಡಿದ್ರು. ಸಂದೇಶ ಬಂದಿದೆ. ಶಿವಪ್ರಿಯಾ ಸುದೇಶ ಸತೀಶ ಅವರು ಹರಿಹರ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಅಮೃತ ಅವರಿಗಾಗಿ ಇವರ ಸಂದೇಶ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಂದೇಶಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಅನುಷಾ ಅವರ ಸಂದೇಶದಲ್ಲಿ ಬಂದಿರೋ ಮಾತೇನಂದರೆ, ಹಾಡು ಹಳೆಯದಾದ್ರೇನು, ಭಾವ ನವ ನವೀನ, ಈ ಚಿನ್ನದ ಗೀತೆಗಳ ಮರೆಯೋದುಂಟೆ ಅಂದಿದ್ದಾರೆ. ಖಂಡಿತವಾಗ್ಲೂ ಇದು ಚಿನ್ನಾನೇ ರೀ. ಆನಂದ್ ಕುಲಕರ್ಣಿ ಸುಲಿಪೀಠದಿಂದ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ, ಹಳೆಯ ಕನ್ನಡ ಗೀತೆಗಳು ತುಂಬಾ ಇಷ್ಟ. ಅದರಲ್ಲಿ ದೂರದ ಬೆಟ್ಟ ಚಿತ್ರದ ಪ್ರೀತಿನೇ ಆದ್ಯಾರು ತಂದ ಈ ಹಾಡು ಸದಾ ಕಾಡುತ್ತೆ, ಇದೇ ನಮ್ಮ ಸಂಸಾರಕ್ಕೆ ಸ್ಫೂರ್ತಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದ್ಭುತವಾದ ಚಂದದ ಹಾಡು ರೀ. ನಿಮ್ಮೆಲ್ಲರ ಮಾತುಗಳನ್ನು ನಮ್ಮ ಜೊತೆಯಾಗಿ ಹಂಚಿಕೊಂಡ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೊಂದು ಚಂದದ ಗೀತೆಯ ಜೊತೆಯಾಗಿ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಯಾಕಂದರೆ ಇದು ಮ್ಯೂಸಿಕಲ್ ಯಾರ್ಡ್ಸ್.

ಕನ್ನಡ ಕಾಮನ್ ಬಿಲ್ಲು 101.3 ಮೆಗಾಹೆರ್ಟ್ಸ್. ಈ ಹೊತ್ತು ನಿಮಗೆ ಗೊತ್ತು, ಕನಸಿನ ಲೋಕದಲ್ಲಿ ನಾವು ವಿಹರಿಸೋದಕ್ಕೆ ಸಿದ್ಧವಾಗ್ತೀವಿ. ಚಂದದ ಹಾಡುಗಳ ಜೊತೆ ಜೊತೆಯಾಗಿ ಮನಸ್ಸನ್ನ ಸೂರೆಗೊಳ್ಳೋ ಮಾತುಗಳ ಜೊತೆಯಾಗಿ ಚಂದದ ಕತೆಗಳನ್ನು ಹೊತ್ತು ತಂದಿದ್ದೀನಿ ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ, ಹಂಚಿಕೊಳ್ಳೋದಕ್ಕೆ. ಹಾಡುಗಳೊಟ್ಟಿಗೆ ಕಾರ್ಯಕ್ರಮ ಶುರು ಮಾಡೋಣವಾ?

ಕನಸಿನ ಲೋಕದಲ್ಲಿ ಸಾಗೋದಕ್ಕೆ ಜೊತೆಯಾಗಿದ್ದೀವಿ ಈ ಹೊತ್ತಲ್ಲಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ. ಊಟ ಮಾಡಿದ್ದಾಯ್ತಾ? ಹಾಗಾದ್ರೆ ಈ ಕಥೆ ನಿಮ್ಗೋಸ್ಕರ. ಒಂದು ಸಾರಿ ಒಂದು ಊರಿನಲ್ಲಿದ್ದಂತಹ ಜನರೆಲ್ಲ ಯಾವುದೋ ಒಂದು ಕಾರಣಕ್ಕೋಸ್ಕರ ಊರನ್ನ ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಪ್ರಯಾಣವನ್ನ ಬೆಳೆಸಬೇಕಾಗಿ ಬರುತ್ತೆ. ಆ ಸಮಯದಲ್ಲಿ ಬಹಳ ಹೊತ್ತಾಗ್ಬಿಡುತ್ತೆ. ಹೊತ್ತು ಇಳಿಯೋದಕ್ಕೆ ಮುಂಚೆ ತಾವು ಅಂದುಕೊಂಡಂತಹ ಮತ್ತೊಂದು ಗ್ರಾಮವನ್ನ ಆ ಊರಿಗರು ಸೇರ್ಬೇಕಾಗಿರುತ್ತೆ. ಆದ್ರೆ ನಿಧಾನವಾಗಿ ನಡೆದಿದ್ರಿಂದಾನೋ ಅಥವಾ ಮಾತುಕತೆಯಾಡ್ತಾ ಕಾಲ ಹೋಗಿದ್ದು ಗೊತ್ತಾಗದೇ ಇದ್ದಿದ್ರಿಂದಾನೋ ಅವರು ಇನ್ನೂ ಊರನ್ನ ತಲುಪದೆ ಕಾಡಿನಲ್ಲೇ ನಡೆಯೋ ಹಾಗಾಗತ್ತೆ. ಇನ್ನೇನು ಕಾಡಿನಲ್ಲಿ ದಾರಿ ತಪ್ಪಿಸ್ಕೊಂಡ್ವ ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಹತ್ತಿರದಲ್ಲಿದ್ದಂತಹ ಒಂದು ಚೆನ್ನದ ಆಶ್ರಮ ಕಾಣಸಿಗುತ್ತೆ. ಆಶ್ರಮದಲ್ಲಿ ಗುರುಗಳಿರ್ತಾರೆ. ಮುಳುಗೋನ್ಗೆ ಹುರಿಗಾದಂತಹ ಒಂದು ಕಡ್ಡಿ ಆಸರೆ ಆಗ್ಬೋದಂತೆ, ಗರಿಕೆ ಆಸರೆ ಆಗಬಹುದು ಅನ್ನೋ ಹಾಗೆ ಇವರಲ್ಲೂ ಕೂಡ ಒಂದು ಆಶಾಭಾವನೆ ಮೂಡಿಬಂತು, ಆಸೆ ಬಂತು. ನಾನು ಈ ಒಂದು ಜಾಗಕ್ಕೆ ಹೋದರೆ ನಾವೆಲ್ಲರೂ ಇವತ್ತು ರಾತ್ರಿಯನ್ನು ಕಳೆಯಬಹುದು, ಮತ್ತೆ ಬೆಳಗ್ಗೆ ಎದ್ದು ಆರಾಮಾಗಿ ನಮ್ಮ ಪ್ರಯಾಣವನ್ನು ಮುಂದುವರಿಸಬಹುದು. ಒಂದು ದಿನ ತಡವಾಗುತ್ತೆ, ಏನು ಮಾಡೋದಕ್ಕಾಗಲ್ಲ ಅಂತ ನಿರ್ಧಾರ ಮಾಡಿಕೊಂಡು ಆಶ್ರಮದ ಬಳಿ ಹೋಗ್ತಾರೆ. ಗುರುಗಳ ಹತ್ರ ಕೈ ಜೋಡಿಸಿ ನಿಂತ್ಕೋತಾರೆ. ಗುರುಗಳೇ, ಈ ಥರ ದಾರಿ ತಪ್ಪಿಸ್ಕೊಂಡಿದ್ದೀವಿ, ನಮ್ಮನ್ನು ನೀವು ಒಳ ಸೇರಿಸ್ಕೋತೀರಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಆಗ್ಬೋದು ಬಂದ್ರಪ್ಪ, ಆಗಲೇ ತಡವಾಗಿದೆ, ಕೈ ಕಾಲು ತೊಳ್ಕೊಳ್ಳಿ ಅಂತ ಗುರುಗಳು ಆ ವ್ಯಕ್ತಿಗಳನ್ನು ಆ ಒಂದು ಆಶ್ರಮಕ್ಕೆ ಸ್ವಾಗತ ಮಾಡ್ತಾರೆ. ಆಗ ಊಟದ ಪ್ರಶ್ನೆ ಬರುತ್ತೆ. ಗುರುಗಳು ಕೇಳ್ತಾರೆ, ಅಂದಹಾಗೆ ನೀವು ಯಾವ ರೀತಿ ಊಟ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ, ಇಷ್ಟಪಡ್ತೀರಾ? ಪ್ರಾಣಿಗಳ ಹಾಗ ಅಥವಾ ಮನುಷ್ಯರ ಹಾಗ? ಅಚ್ಚರಿಯ ಪ್ರಶ್ನೆ ಎದುರಾಯಿತು. ಈ ಒಂದು ಪ್ರಶ್ನೆಗೆ ಆ ಗ್ರಾಮಸ್ಥರು ಏನುತ್ತರ ಕೊಡ್ತಾರೆ? ನೀವಾಗಿದ್ರೆ ಏನುತ್ತರ ಕೊಡ್ತಾ ಇದ್ರಿ? ಗುರುಗಳು ಬಯಸೋ ಪ್ರಶ್ನೆಗೆ ಉತ್ತರ ಏನು ಗೊತ್ತಾಗುತ್ತೆ? ಕೇಳ್ತಾ ಇರಿ ಕನ್ನಡ ಕಾಮನವೆಲ್ಲೂ 101.3 ಮೆಗಾಹರ್ಟ್ಸ್.

0: ಆಮೇಲೆ ಆಮೇಲೆ.
1: ಹಲೋ
2: ಹಲೋ.
1: ಓ ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
2: ಹಲೋ.
1: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
2: ಸ್ವಲ್ಪ ಮಾತಾಡಬೇಕಿತ್ತು.
1: ನೋಡು ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
2: ಎಲ್ಲ ಓಕೆ.
1: ಮತ್ತೆ ಮೆಸೇಜ್ ಮಾಡ್ತೀನಿ.
2: ಅಮ್ಮ, ನಾವೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
2: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

ಅಬ್ಬಾ ಎಂಥ ಹಾಡಲ್ವಾ. ಈ ಗೀತೆನ ಕೇಳಿದ್ವಿ ನಾವು ಈಗಷ್ಟೇ ಶೈಲಜಾ ಎಸ್ ಪಿ ಅವರ ಧ್ವನಿಯಲ್ಲಿ. ಪಲ್ಲವಿ ಅನು ಪಲ್ಲವಿ ಚಿತ್ರದಿಂದ ಆರೆಂಜ್ ಜೈ ಗೋಪಾಲ್ ಅವರ ಅಮೋಘವಾದ ಸಾಹಿತ್ಯ, ಇಳೆಯರಾಜ ಅವರ ಮನ ತುಂಬುವ ಸಂಗೀತ ಇತ್ತು. ಇದಕ್ಕೂ ಮುಂಚೆ ನಗು ನಗು ಮೂಡಿ ಬಂದದ್ದು ಅರಮನೆ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯಿಕಿಣಿಯವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆಯದು. ಕಥೆಯೊಂದನ್ನು ಹೇಳ್ತಾ ಇದ್ದೆ ನಿಮಗೋಸ್ಕರ. ಅದೇ ಗುರುಗಳ ಆಶ್ರಮದಲ್ಲಿ ಹೋಗಿ ಆಶ್ರಯ ಬೇಡಿದಂತಹ ಜನರಿಗೆ ಯಾವ ಊಟ ಮಾಡ್ತೀರಾ, ಯಾವ ಥರ ಊಟ ಮಾಡ್ತೀರಾ, ಪ್ರಾಣಿಗಳ ಥರನ ಅಥವಾ ಮನುಷ್ಯರ ಥರನ ಅಂತ ಗುರುಗಳು ಪ್ರಶ್ನೆ ಕೇಳಿದ್ರು. ನಂತರ ಈ ಉತ್ತರ ಏನಾಗಿತ್ತು ಹೇಳುವಂತಹದ್ದು, ಗ್ರಾಮಸ್ಥರು ಹೇಳಿದ್ರು, ಗುರುಗಳೇ ನಾವು ಮನುಷ್ಯರು, ಮನುಷ್ಯರು ಮನುಷ್ಯರ ಥರ ಊಟ ಮಾಡ್ಬೇಕು ತಾನೆ, ಪ್ರಾಣಿಗಳ ಥರ ಊಟ ಮಾಡೋಕ್ಕಾಗತ್ತೆಯೇ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಆಗ ಗುರುಗಳು ಜೋರಾಗಿ ನಗ್ಬಿಟ್ರು. ಅರೆ ಯಾಕಪ್ಪ ಗುರುಗಳು ಈ ರೀತಿಯಾಗಿ ನಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡಿಬಂತು. ಗುರುಗಳೇ ಯಾಕೆ ಅಂದರೆ, ಅಲ್ಲ ನಾನಂತೂ ಪ್ರಾಣಿಗಳ ಹಾಗೆ ಊಟ ಮಾಡ್ತೀನಿ. ಗ್ರಾಮಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಪ್ರಶ್ನೆ ಬಂತು, ಎಲ್ಲಿ ಉಳ್ಕೊಂಡಿದ್ದೀವಿ ನಾವು, ಎಲ್ಲಿ ಬಂದು ಸೇರ್ಕೊಂಡು ಬಿಟ್ವಪ್ಪ, ಇವ್ರು ನೋಡ್ರೆ ಪ್ರಾಣಿಗಳ ಹಾಗೆ ತಿಂತೀವಿ ಅಂತ ಹೆದರ್ಕೊಳ್ತಾ ಇದ್ದ ಗ್ರಾಮಸ್ಥರನ್ನು ನೋಡಿ ಆಗ ಗುರುಗಳು ಹೇಳ್ತಾರೆ, ಮನುಷ್ಯರ ಹಾಗೆ ಅಂದರೆ ಎಲ್ಲವನ್ನ ನಾಳೆಗಾಗಿ ಕೂಡಿಟ್ಟುಕೊಂಡು ತನ್ನ ತಟ್ಟೆಗೆ ಹೆಚ್ಚಿನ ಪಾಲು ಬರಲಿ ಅಂತ ಆಸೆ ಪಡ್ತಾ ಬೇರೆಯವರ ತಟ್ಟೆಯಲ್ಲಿರೋದನ್ನೇ ನೋಡ್ತಾ ತನ್ನ ತಟ್ಟೆಯಲ್ಲಿರುವಂತಹ ದೋಷವನ್ನು ನಿರ್ಲಕ್ಷಿಸ್ತಾ ಮನುಷ್ಯ ಸಂಗ್ರಹಿಸ್ತಾ ಹೋಗ್ತಾನೆ, ಇದು ಮನುಷ್ಯನ ಊಟ. ಆದರೆ ಪ್ರಾಣಿಗಳು ಆ ಕ್ಷಣಕ್ಕೆ ತಮ್ಮ ಹೊಟ್ಟೆಗೇನು ಬೇಕೋ ಅದನ್ನು ಬೇಟೆಯಾಡಿಯಾದರೂ ತಿನ್ನುತ್ತವೆ, ಅಥವಾ ಹುಲ್ಲು ಗರಿಕೆಗಳನ್ನು ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಮಾತ್ರ ತಿನ್ನುತ್ತೆ, ಉಳಿದದ್ದನ್ನು ಅದು ನಾಶ ಮಾಡುವುದಿಲ್ಲ. ಆದರೆ ಮನುಷ್ಯ ಹಾಗಲ್ಲ, ಒಂದು ಸಾರಿ ಕೊಯ್ದರೆ ಇಡೀ ಭತ್ತದ ಪೈರಿದೆ ಅಂತ ಜಮೀನನ್ನೇ ಕೊಯ್ತಾನೆ, ಒಂದು ಹಣ್ಣು ತಿನ್ನುವಂತಹ ಕಡೆ ಮರದ ಎಲ್ಲ ಕೊಂಬೆಗಳನ್ನು ಬರೆದು ಮಾಡ್ತಾನೆ. ಹಾಗಾಗಿ ನಾನಂತೂ ಪ್ರಾಣಿಗಳ ಹಾಗೇನಪ್ಪ ಊಟ ಮಾಡೋದು, ಮನುಷ್ಯರ ಹಾಗಲ್ಲ ಅಂದ್ರಂತೆ. ಅಲ್ಲಿಗೆ ಗ್ರಾಮಸ್ಥರು ಉಳಿದ ಮಾತನ್ನಾಡದೆ ಬೆಕ್ಕಸ ಬೆರಗಾಗಿ ನಿಂತರು. ನಂತರ ಉಪಚಾರವನ್ನು ಪಡೆದು ಮಾರನೇ ದಿನ ಅಲ್ಲಿಂದ ಹೊರಟರು. ಹೊರಡುವಾಗ ಹೇಳಿದ್ರು, ಗುರುಗಳೇ ನಾವು ಇನ್ನು ಮುಂದೆ ಪ್ರಾಣಿಗಳ ಹಾಗೆ ತಿಂತೀವಿ, ಊಟ ಮಾಡ್ತೀವಿ ಅಂತ. ಏನನ್ನಿಸ್ತು ಈ ಕಥೆ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ಕನಸಿನ ಲೋಕ ಕಾರ್ಯಕ್ರಮ, FM ರೇನ್ಬೋ 101.3 MHz ನಲ್ಲಿ ಮೂಡಿ ಬರ್ತಿದೆ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನು ಕೇಳ್ತಾ ಇದ್ದೀರಾ. ಸಂದೇಶ ಬಂದು ತಲುಪಿದೆ ನಮಗೆ. ಸವಿ, ರುಚಿ ಮತ್ತು ಶ್ರೀನಾಥ್ ಅವರು ಮಾಗಡಿ ರಸ್ತೆಯಿಂದ, ಅದಾದ ನಂತರ ಬಂತು ಸಂದೇಶ ದಾವಣಗೆರೆಯ ಹರಿಹರದಿಂದ ಅಮೃತ ಶಿವಪ್ರಿಯ ಸುದೇಶ್ ಸತೀಶ್ ಅವರದ್ದು, ಅನುಷ್ ಅವರ ಸಂದೇಶದ ನಂತರ ಎನ್ ಜಿ ಬಸವರ ಚನ್ನಪೂರ್ಣ ಅವರು ಹೇಳ್ತಾ ಇದ್ದಾರೆ, ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು ಎನ್ನುವ ನೀತಿ ಸಾರುವಂತಿದೆ ಎನ್ನುವ ಮಾತನ್ನ ಧನ್ಯವಾದ. ಬಳಿಕ ಬಂತು ಸಂದೇಶ ಕಾಳತಮ್ಮನಹಳ್ಳಿಯಿಂದ ಮಂಜುನಾಥ್ ಅವರದ್ದು. ಸ್ವಾಭಿಮಾನದ ನಲ್ಲಿ ಈ ಗೀತೆ ವೀರಕೇಸರಿ ಚಿತ್ರದಿಂದ ಮೂಡಿಬಂದದ್ದಾಗಿತ್ತು. ಘಂಟಸಾಲ ಅವರ ಧ್ವನಿಯಲ್ಲಿದ್ದ ಗೀತೆಗೆ ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯತ್ತು. ಘಂಟಸಾಲ ಅವರೇ ಈ ಒಂದು ಗೀತೆಯ ಸಂಗೀತ ರಚನೆಯನ್ನು ಮಾಡಿದವರು. ರನಾಟನಿ ಚಿತ್ರದ ಗೀತೆನ ಈಗಷ್ಟೇ ಕೇಳ್ಕೊಂಡು ಬಂದ್ರಿ. ಸೋಹಮ್ ಚಕ್ರವರ್ತಿ ಅವರ ಧ್ವನಿಯಲ್ಲಿ ಸುಪ್ರಿಯಾ ಲೋಹಿತ್ ಅವರು ಧ್ವನಿಗೊಳಿಸಿದ್ರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಕದ್ರಿ ಮಣಿಕಾಂತ್ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ ಇದು. ಇನ್ನೀಗ ಮೂಡಿ ಬರ್ತಾ ಇದೆ ಗೀತೆ, ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ. ಎಸ್ ಜಾನಕಿ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವ ಗೀತೆಗೆ ಕುವೆಂಪು ಅವರ ಸಾಹಿತ್ಯ ಇದೆ. ಟಿ ಚಲಪತಿ ರಾವ್ ಅವರು ಸಂಗೀತ ನೀಡಿದ್ದಾರೆ. ಮಾವನ ಮಗಳು ಚಿತ್ರದ ಗೀತೆ. ಈ ಗೀತೆಗೂ ಮುನ್ನ ನಿಮ್ಮನ್ನು ಬಂದು ತಲುಪುತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ ಒಂದೇ ಗುರಿ ಚಿತ್ರದಿಂದ ಈ ಭಾವಗೀತೆ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಸಂದೇಶ ಕಳಿಸ್ಕೊಡ್ತೀರಾ? 9480910013 ಇದು ನಮ್ಮ ವಾಟ್ಸಪ್ ಸಂಖ್ಯೆ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00 PM
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಕೇಳ್ತಾ ಇದ್ದೀರಾ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಚಂದದ ಗೀತೆಗಳನ್ನ ಪುಟ್ಟದಾದ ಮನ ಮುಟ್ಟುವ ಕಥೆಗಳ ಜೊತೆ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ತೀರಾ ತೀರಾ ತೀರಾ ಆರೋಗ್ಯ ಹಾಳಾಗಿತ್ತು. ಆ ಒಂದು ಸಮಯದಲ್ಲಿ ಅವನೇನ್ ಮಾಡ್ತಿದ್ದ ಅಂದ್ರೆ, ಇರುವಂತಹ ಎಲ್ಲ ವೈದ್ಯರನ್ನ ಸಂಪರ್ಕ ಮಾಡಿ ನನ್ನನ್ನು ಗುಣಪಡಿಸಿ ಗುಣಪಡಿಸಿ ಗುಣಪಡಿಸಿ ಅಂತ ಕೇಳ್ತಾನೆ ಇದ್ದ. ಆದರೂ ಇರುವಂತಹ ಯಾವ ವೈದ್ಯರ ಕೈಗುಣ ಚೆನ್ನಾಗಿದ್ದರೂ ಕೂಡ ಅವನ ಆರೋಗ್ಯ ಸುಧಾರಿಸಲೇ ಇಲ್ಲ. ಕೊನೆಗೊಮ್ಮೆ ಅವನಿಗೆ ಒಂದು ಸುದ್ದಿ ತಲುಪುತ್ತೆ. ಅವನ ರಾಜ್ಯದ ಅವನದೇ ನಗರದ ಕೊನೆಯಲ್ಲಿ ಇರುವಂತಹ ಒಬ್ಬ ಸಾಧು ಎಲ್ಲ ಬಗೆಯ ರೋಗಗಳನ್ನು ನಿವಾರಣೆ ಮಾಡ್ತಾನೆ. ಅವನ ಕೈ ಶಕ್ತಿಗೆ ನಿವಾರಣೆಯಾಗದಂತಹ ರೋಗನೇ ಇಲ್ಲ, ಕಾಯಿಲೆನೇ ಇಲ್ಲ ಅಂತ. ಆಗ ರಾಜ ಆ ಒಬ್ಬ ಸಾಧುವನ್ನ ಕರೆ ತರೋದಕ್ಕೆ ಹೇಳ್ತಾನೆ. ಯಾರ ಹತ್ರ? ತನ್ನ ಸೈನಿಕರ ಹತ್ರ. ಸೈನಿಕರು ವಾಪಸ್ ಬರ್ತಾರೆ ಬರಿಗೈಯಲ್ಲಿ. ಬಂದು ರಾಜನ ಹತ್ರ ಹೇಳ್ತಾರೆ, ರಾಜ ಸಾಧು ಬರಲ್ವಂತಪ್ಪ, ನೀನೇ ಅವನ ಗುಡಿಸಲಿಗೆ ಹೋಗ್ಬೇಕಂತ.

ಇಲ್ಲವಾದ್ರೆ ಯಾವುದೇ ರೀತಿ ಮದ್ದು ಇಲ್ಲ, ಕಾಯಿಲೆನೂ ನಿವಾರಣೆ ಆಗೋದಿಲ್ಲ ಅಂತ. ಸರಿ ಆಯಿತು, ನನ್ನಿ ರಥವನ್ನು ಸಿದ್ಧಪಡಿಸಿ ಅಂತಾನೆ ರಾಜ. ಆಗ ಹೇಳ್ತಾರೆ ಸೈನಿಕರು, ಪ್ರಭು ಹಾಗೆಲ್ಲ ಹೋಗಬಾರ್ದಂತೆ, ನೀನು ಬರಿಗಾಲಿನಲ್ಲಿ ನಡೆದು ಆ ಸಾಧುವಿನ ಆಶ್ರಮವನ್ನು ತಲುಪಬೇಕಂತೆ, ಇಲ್ಲ ಅಂದರೆ ಚಿಕಿತ್ಸೆ ಅಂತ ಹೇಳಿ ಕಳಿಸಿದ್ದಾರೆ ಸಾಧುಗಳು ಅಂತ ರಾಜನಿಗೆ ಹೇಳ್ತಾನೆ. ಸರಿ ಏನಪ್ಪ ಮಾಡೋಕ್ಕಾಗುತ್ತೆ, ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳಿ ರಾಜ ಪ್ರತಿನಿತ್ಯ ಆ ಸಾಧುವಿನ ಆಶ್ರಮಕ್ಕೆ ಹೋಗುವುದಕ್ಕೆ ಶುರು ಮಾಡ್ತಾನೆ. ಬರಿಗಾಲಲ್ಲಿ ಸರಿಸುಮಾರು ಅರಮನೆಯಿಂದ 5 ಮೈಲಿ ದೂರ ಇತ್ತು ಆ ಒಂದು ಆಶ್ರಮ. ಇನ್ನೇನು ತಲುಪ್ತಾನೆ, ಸಾಧು ಇರೋದಿಲ್ಲ, ಸಂಜೆ ತನಕ ಕಾದು ವಾಪಸ್ಸು ಬರಿಗಾಲಲ್ಲೇ ಅರಮನೆಗೆ ವಾಪಸ್ ಬರ್ತಾನೆ. ಹೀಗೆ 1 ತಿಂಗಳ ತನಕ ನಡೆಯುತ್ತೆ. ರಾಜನ ಆರೋಗ್ಯ ಸುಧಾರಿಸುತ್ತೆ. ಕೊನೆಗೊಂದು ದಿನ ಸಾಧು ಆಶ್ರಮದಲ್ಲಿ ಸಿಗ್ತಾನೆ ರಾಜನಿಗೆ. ಆಗ ರಾಜ ಕೇಳ್ತಾನೆ, ನಿಮ್ಮ ಶಕ್ತಿ ಅಪಾರವಾಗಿದೆ, ನೀವು ನನ್ನನ್ನು ನೇರವಾಗಿ ಗುಣಪಡಿಸ್ತೇ ಇದ್ರು, ಪ್ರತಿನಿತ್ಯ ಇಲ್ಲಿಗೆ ಬಂದು ನನ್ನ ಆರೋಗ್ಯ ಸುಧಾರಿಸಿದೆ ಅಂತಾರೆ. ಆಗ ಸಾಧು ಗಹ ಗಹ ನಗೋದಕ್ಕೆ ಶುರು ಮಾಡ್ತಾನೆ. ಯಾಕಿರ್ಬೋದು ಗೊತ್ತಿದ್ರೆ ಬೇಗ ಮೆಸೇಜ್ ಮಾಡಿ 9480910013 ನಮ್ಮ ವಾಟ್ಸಪ್ ಸಂಖ್ಯೆ.

ಕ್ಯೋ ಇಲ್ಲ ಅಂತ ಬಹಳ ಬಹಳ ಬಹಳ ಖುಷಿಯಿಂದ ಹೇಳಿದಾಗ ಸಾಧುಜ್ಞೂ ಜೋರಾಗಿ ನಗ್ತಿ ಹೇಳ್ದ, ಅಪ್ಪ ರಾಜ, ಇಲ್ಲಿ ಸುಧಾರಿಸಿರೋದು ಶಕ್ತಿಯಲ್ಲ, ಇಲ್ಲಿ ಯಾವುದೇ ರೀತಿಯಾದಂತಹ ವಿಶೇಷತೆ ಇಲ್ಲ, ವಿಶೇಷತೆ ಬಂದದ್ದು ನಿನ್ನಲ್ಲಿ. ನೀನು ಬರಿಗಾಲಿನಲ್ಲಿ ಅಂಬಾರಿಯಿಂದ ಕೆಳಗಿಳಿದು ಕುದುರೆಯಿಂದ ಹೊರಬಂದು ಆ ಒಂದು ರಥಗಳಿಂದ ಕೆಳಗಿಳಿದು ಬರೀ ತಿಂದು ಉಂಡು ಕೂತ ಕಡೆನೆ ಕೂತ ಹಾಗೆ ಇದ್ದು ಅದೇ ರೀತಿಯಾಗಿ ನಿದ್ದೆ ಮಾಡಿ ಎದ್ದು ನಿನ್ನ ದಿನಗಳನ್ನು ದೂಡ್ತಾ ಇದ್ದಂತಹ ಆ ಒಂದು ಅಭ್ಯಾಸದಿಂದ ಹೊರಬಂದು ಬರಿಗಾಲಲ್ಲಿ ನಡ್ಕೊಂಡು ಬಂದಲ್ಲ, ನಿನ್ನ ದೇಹಕ್ಕೆ ಬೇಕಾದಂತಹ ನಿಯಮಿತವಾದ ಗಾಳಿ ಮತ್ತು ಬೇಕಾದಂತಹ ಚಟುವಟಿಕೆ ಸಿಕ್ತು, ದೇಹ ಅದರಿಂದ ಸುಧಾರಿಸಿರೋದಪ್ಪ. ಹೀಗೆ ನಿನ್ನ ದೇಹ ಸುಧಾರಿಸ್ಬೇಕಂದ್ರೆ ಬೇಕಾದಷ್ಟು ರೀತಿಯಾದಂತಹ ವಿಚಾರವನ್ನು ಕೊಡು, ಅನಗತ್ಯವಾಗಿ ಊಟವನ್ನು ತಿನ್ನಬೇಡ, ಅನಗತ್ಯವಾಗಿ ವಿಶ್ರಾಂತಿಯನ್ನು ಪಡಿಬೇಡ ಅನ್ನೋ ಮಾತನ್ನು ಹೇಳಿ ರಾಜನನ್ನು ಕಳಿಸ್ಕೊಟ್ರು. ಈ ಮಾತೆ ಬಹುಶಃ ನಮಗೂ ಕೂಡ ಅಪ್ಲೈ ಆಗೋದು, ನಿಮ್ಗೇನನ್ಸುತ್ತೆ? ರಾಜನ ಕಥೆಯನ್ನ ಸರಿಯಾದ ರೀತಿಯಲ್ಲಿ ನಮಗೆ ಗೆಸ್ ಮಾಡಿ ಕಳುಹಿಸಿ ಕೊಟ್ಟಿದ್ದವರು ಯಾರು ಅಂತ ಹೇಳಿದ್ರೆ ಅನುಷಾ ಅವರು. ಅದಾದ ನಂತರ ಬಂತು ಸಂದೇಶ, ಸರಿಯಾದ ರೀತಿಯಲ್ಲಿ ಗೆಸ್ ಮಾಡಿ ಕಳುಹಿಸಿ ಕೊಟ್ಟವರು ಯಾರಿದು, ಎಸ್ ಕೆ ಕುಮಾರ್ ಅವರು. ದಟ್ಸ್ ನೈಸ್. ಈ ಹೊತ್ತಲ್ಲಿ ಇನ್ನು ಚಂದದ ಗೀತೆಗಳು ನಿಮ್ಮನ್ನ ಬಂದು ತಲುಪುತ್ತೆ, ಜೊತೆಯಾಗಿರಿ, ಕೇಳ್ತಾನೆ ಇರಿ. ಇದು ಕನ್ನಡ ಕಾಮನ ಬೆಲ್ಲು 101.3 MHz.

ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಕೇಳಿದ ಗೀತೆಯಾಗಿತ್ತು ಕೋಟಿಗೊಬ್ಬ 2 ಚಿತ್ರದ್ದು, ಪರಪಂಚ ನೇನೆ, ಶಂಕರ್ ಮಹಾದೇವನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂದ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಡಿ ಇಮ್ಮನ್ ಅವರ ಸಂಗೀತ ನಿರ್ದೇಶನ ಇತ್ತು. ನಂತರ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯ, ರವಿ ಅವರ ಸಾಹಿತ್ಯ, ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮೂಡಿಬಂದ ಮುತ್ತೈದೆ ಭಾಗ್ಯ ಚಿತ್ರದ ಸಂಸಾರ ಸಾಗರ ಗೀತೆನ ಕೇಳಿದ್ವಿ. ಈಗಷ್ಟೇ ನನ್ನ ಫೇವರೇಟ್ ಗೀತೆಗಳಲ್ಲಿ ಒಂದಾದಂತಹ ಗೀತೆ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಚಿತ್ರದಿಂದ ಮೂಡಿಬಂದದ್ದು, ಹರಿಚರಣ್ ಅವರ ಧ್ವನಿಯಲ್ಲಿ, ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನದಲ್ಲಿತ್ತು ರಂಗಭೂಮಿಯೇ. ಯಾರ್ಯಾರಪ್ಪ ಸಂದೇಶ ಕಳಿಸ್ಕೊಟ್ಟಿದ್ದೀರಾ ನೋಡೋಣ. ಬಂದಿದೆ ಸಂದೇಶ ನಮಗೆ ಪಾರ್ವತಿ ಮೋಹನ್ ಕುಮಾರ್ ಅವರದ್ದು. ಅವರಿಗೆ ನೆನಪಾದಂತಹ ಚಂದದ ಬೆಕ್ಕಿನ ಬಗ್ಗೆ ಪ್ರಾಣಿಗಳ ಕಥೆಯನ್ನು ಕೇಳ್ತಾ ಸಂದೇಶ ಕಳಿಸಿದ್ರೆ ಇವರು ಶಾಂತಾಚಾರ ಬಡಿಗೇರ ಅವರ ಸಂದೇಶ ಕುಕ್ಕನೂರಿನಿಂದ ಬಂದಿದೆ. ಹೋಬಳಿ ಲಕ್ಷ್ಮೀಚಂದ್ರ ಶೇಖರ್ ವಿದ್ಯಾನಗರ ಹರಿಹರದಿಂದ, ಅದಾದ ನಂತರ ಸತೀಶ್ ಅವರ ಸಂದೇಶ ಕಡುವಿನ ಹೊಸಹಳ್ಳಿ ಅರಕಲಗೂಡಿನಿಂದ ಸಂದೇಶವನ್ನು ಕಳಿಸಿಕೊಟ್ಟು ಈ ಎಲ್ಲ ಕಥೆಗಳು ಜೀವನಕ್ಕೆ ಪರಿಪೂರ್ಣ ಅರ್ಥ ಬರೋ ಹಾಗೆ ಮಾಡುತ್ತೆ, ನಾವು ಸ್ವಲ್ಪವಾದರೂ ಅಳವಡಿಸ್ಕೋಬೇಕಲ್ವಾ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಹೌದು. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬಡಾವಣೆಯಿಂದ ಸಂದೇಶ ಕಳಿಸಿದ್ರೆ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ, ಅದಾದ ನಂತರ ಬಂದಿದೆ ಸಂದೇಶ ಸುಧಾ ಅವರದ್ದು ಬೂದಿಹಾಲ್ನಿಂದ. ಈರಣ್ಣ ಜೀವೂರ ರಾಮಚಂದ್ರ ಅವರು ಮೈಂದರ್ಗಿಯಿಂದ ಸಂದೇಶ ಕಳಿಸಿದ್ದಾರೆ. ಅದಾದ ಬಳಿಕ ಬಂದಿದೆ ಸಂದೇಶ ಯಾರಿಂದ, ಎಸ್ ಕೆ ಕುಮಾರ್ ಅವರಿಂದ. ಅನುಷಾ ಅವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಎಲ್ಲರಿಗೂ ಪ್ರೀತಿಯಿಂದ ಧನ್ಯವಾದ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಸುಶ್ಪಿ ಸುಶೀಲಾ ಅವರ ಧ್ವನಿಯಲ್ಲಿರುವಂತಹ ಹುಣಸೂರು ಕೃಷ್ಣಮೂರ್ತಿ ಮತ್ತು ಅವರ ಸಾಹಿತ್ಯ ಇರುವಂತಹ ಎಸ್ ದಕ್ಷಿಣಾಮೂರ್ತಿಗಳ ಸಂಗೀತ ಇರುವಂತಹ ಆಶಾ ಸುಂದರಿ ಚಿತ್ರದ ಗೀತೆಯನ್ನು ಈ ಹೊತ್ತಿನಲ್ಲಿ ನಾನು ನಿಮಗೋಸ್ಕರ ಕೇಳಿಸ್ತಾ ಇದ್ದೀನಿ. ಈ ಗೀತೆಯೊಟ್ಟಿಗೆ ಈ ಹೊತ್ತಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಸದಾ ಕೇಳ್ತಾ ಇರಿ FM ರೇನ್ಬೋ 101.3 ಮೆಗಾಹರ್ಟ್ಸ್. ಸಂದೇಶ ಕಳಿಸ್ಕೊಟ್ಟವ್ರಿಗೆಲ್ಲ ಪ್ರೀತಿಯ ಧನ್ಯವಾದ.

ಸಮಯ ಆಗದೆ 11:10. ಇಲ್ಲಿವರೆಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಿದ್ರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮುಂದೆ ನಿಮ್ಮ ಜೊತೆಯಾಗತ್ತೆ ಎಫ್ಎಂ ಗೋಲ್ಡ್ ನಾಳೆ ಬೆಳಗ್ಗೆ 5:53 ಅದಾದ ನಂತರ ಮತ್ತೆ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಹೀಗೆ ದಿನದ 24 ಕೂಡ ನಿಮಗಾಗಿ ಚಂದದ ಕಾರ್ಯಕ್ರಮಗಳನ್ನು ಹೊತ್ತು ತರುವ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ನೀವು ಕೇಳಿ ನಿಮ್ಮವರೆಗೂ ಕೇಳಿಸಿ. ಈ ಸಂಜೆಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರೀ.